ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 FM, ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನ ಸಮುದಾಯಕ್ಕೆ ಸಮರ್ಪಣೆ. ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಮಾತರಗಳ ನಮಸ್ಕಾರ. ಧ್ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರೇರ್ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಮಾತರಗಳ ನಮಸ್ಕಾರ. ಧ್ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ.
3: ಧ್ಯಾನ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ.
4: ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ.
3: ಕಿರಣ್ ದಿಪ್ಪುಲಿ, ರೇಡಿಯೋ ನಿನಾದ 90.4 FM.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನಿನಾದ 90.4 FM ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. SDM ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತು ಎಲುಬಿನ ಆರೋಗ್ಯದ ಕುರಿತಾಗಿ, ಅದರ ಆರೋಗ್ಯ ನಿರ್ವಹಣೆ ಈ ವಿಚಾರದ ಕುರಿತಾಗಿ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮೊಂದಿಗಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ, ಇಲ್ಲಿನ ಮೂಳೆ ಚಿಕಿತ್ಸಾ ವಿಭಾಗದ ಮೂಳೆ ಶಸ್ತ್ರ ತಜ್ಞರು ಆಗಿರುವ ಡಾಕ್ಟರ್ ರಜತ್ ಎಚ್ ಪಿ ಅವರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ.
0: ಡಾಕ್ಟರ್, ಈಗ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲುಬಿನ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇರ್ತಾರೆ. ಈಗ ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ ನಿತ್ಯ ವ್ಯಾಯಾಮ ಮಾಡಿದ್ರೆ ತುಂಬಾ ಎಲುಬುಗಳಿಗೆ ಸಹಾಯ ಆಗ್ತದೆ ಅಂತ ಹೇಳುತ್ತಾರೆ. ಇದರ ಬಗ್ಗೆ ಒಂದು ನಮ್ಮ ಕೇಳುಗರಿಗೆ ಏನು ಮಾಹಿತಿ ಕೊಡ್ತೀರಿ ಡಾಕ್ಟರ್?
2: ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬಗ್ಗೆ ಎರಡು ಸಾಲು ಲೈನ್ ಹೇಳ್ತೇನೆ ನಾನು. ನಾವು ಡಿಸ್ಕಸ್ ಮಾಡ್ತಾ ಇರುವಂತ ಟಾಪಿಕ್ ಸಾಮಾನ್ಯವಾಗಿ ನಾವು ಕೇಳಿರ್ತೇವೆ, ಆಸ್ಟಿಯೋಪೋರೆಸಿಸ್ ಅಂತ ಹೇಳುವಂಥದ್ದು. ಆಸ್ಟಿಯೋಪೋರೆಸಿಸ್ ಅಂತ ಕನ್ನಡದಲ್ಲಿ ಅಸ್ಥಿರಂಧ್ರತೆ ಅಥವಾ ಮೂಳೆ ಸಾಂದ್ರತೆ ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಒಂದು ನಮ್ಮ ಎಲುಬಲ್ಲಿ ಮೂಳೆ ಹೇಗೆ ಫಾರ್ಮ್ ಆಗಿರ್ತದೆ, ಯಾವ ರೀತಿ ರಚನೆ ಆಗಿರ್ತದೆ, ಅದರಲ್ಲಿ ಎರಡು ಪಾರ್ಟ್ಸ್ ಇರ್ತದೆ. ಒಂದು ಮೇಟ್ರಿಕ್ಸ್ ಅಂತ ಕರಿತೇವೆ, ಇನ್ನೊಂದು ಮಿನರಲ್ಸ್ ಅಂತ ಕೇಳ್ತೇವೆ. ಮೇಟ್ರಿಕ್ಸ್ ಅಂತ ಹೇಳಿದರೆ ಅದನ್ನು ಸ್ಕೆಫೋಲ್ಡಿಂಗ್ ಎಕ್ಸಾಂಪಲ್ ಕೊಡೋದಿದ್ರೆ, ಒಂದು ಬಿಲ್ಡಿಂಗ್ ಕಟ್ಟುವಾಗ ಒಂದು ಕಾಲಮ್ ನಾವು ಮಾಡುವಾಗ ಈ ಸರಳುಗಳು ಹೇಗಿರ್ತದೆ, ಐರನ್ ರಾಡ್ಸ್ ಹೇಗಿರ್ತದೆ, ಅದು ಫಸ್ಟ್ ಅದನ್ನು ನಾವು ಸ್ಕೆಫೋಲ್ಡಿಂಗ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ತೇವೆ, ಮತ್ತೆ ಅದರ ಒಳಗೆ ನಾವು ಕಾಂಕ್ರೀಟ್ ಅನ್ನು ತುಂಬುತ್ತೇವೆ. ಎರಡು ಒಂದಕ್ಕೆ ಒಂದು ಸಪೋರ್ಟ್ ಆಗಿ, ಬರೀ ಕಾಂಕ್ರೀಟ್ ಇದ್ರೂ ಸಹ ಅದು ಗಟ್ಟಿ ಆಗುದಿಲ್ಲ, ಹಾಗಂತ ಬರೀ ಸರಳುಗಳಿದ್ರು ಸಹ ಅದು ಗಟ್ಟಿ ಇರುವುದಿಲ್ಲ, ಎರಡು ಒಟ್ಟಿಗೆ ಇದ್ದಾಗ ಮಾತ್ರ ಅದು ಗಟ್ಟಿಯಾಗಿರ್ತದೆ. ಇದೇ ರೀತಿ ಮೆಟ್ರಿಕ್ಸ್ ಅಂತ ಹೇಳುವಂತದ್ದು ಅದು ಸ್ಕೆಫೋಲ್ಡಿಂಗ್ ರೀತಿಯಲ್ಲಿ ಕೆಲಸ ಮಾಡ್ತದೆ. ಅದರ ನಡುವಲ್ಲಿ ತುಂಬಿಸುವಂತದ್ದು ನಾವು ಮಿನರಲ್ಸ್ ಖನಿಜಗಳು, ಮೇನ್ ಆಗಿ ಕ್ಯಾಲ್ಸಿಯಂ ಮತ್ತೆ ಫಾಸ್ಫರಸ್, ಇದು ಎರಡು ಮಿನರಲ್ಸ್. ಅಫ್ಕೋರ್ಸ್ ಅದರ್ ಮಿನರಲ್ಸ್ ಆಲ್ಸೋ, ಬಟ್ ಮೇನ್ಲಿ ಇದೆರಡು ಅಂತದ್ದು. ಸೊ ಇದೆಲ್ಲ ಸೇರಿ ನಮ್ಮ ಮೂಳೆ ಇದಾಗ್ತದೆ. ಇದರಲ್ಲಿ ಖನಿಜಗಳು ಎಷ್ಟು ಎಲುಬಲ್ಲಿ ಜಾಸ್ತಿ ಇರ್ತವೋ ಅಷ್ಟು ಬೋನ್ ಸ್ಟ್ರಾಂಗ್ ಆಗ್ತದೆ, ಗಟ್ಟಿ ಇರ್ತದೆ. ಇದು ಬೇಸಸ್. ಇದು ಯಾವ ಆಸ್ಟಿಯೋಪೊರೆಸಿಸ್ ಅಂತ ಯಾವಾಗ ಕರಿತೇವೆ ಅಂತ ಹೇಳಿದ್ರೆ, ಈ ಮಿನರಲ್ಸ್, ಈ ಖನಿಜಗಳು ಎಲುಬಲ್ಲಿ ಯಾವಾಗ ಕಡಿಮೆ ಆಗ್ತದಲ್ಲ, ಆವಾಗ ನಾವು ಆಸ್ಟಿಯೋಪೊರೆಸಿಸ್ ಅಂತ ಕರಿತೇವೆ. ಇದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ತದೆ, ಕೆಲವದನ್ನು ಇವತ್ತು ನಾವು ಡಿಸ್ಕಸ್ ಮಾಡುವ.
0: ವ್ಯಾಯಾಮ ನಮ್ಮ ಎಲುಬುಗಳಿಗೆ ಎಷ್ಟು ಒಂದು ಯೂಸ್ಫುಲ್ ಆಗುತ್ತೆ ಅದ್ರ ಬಗ್ಗೆ?
2: ಖಂಡಿತ. ಈಗ ವ್ಯಾಯಾಮದಲ್ಲಿ ಎಲುಬುಗಳಿಗೆ, ನಮ್ಮ ಎಲುಬುಗಳಲ್ಲದೆ ಬೇರೆ ಬಾಡಿಗೆ ಯಾವ ರೀತಿ ಎಲ್ಲ ಉಪಯೋಗ ಉಂಟು ವ್ಯಾಯಾಮದಲ್ಲಿ ಅಂತ ಎಲ್ರಿಗೂ ಗೊತ್ತಿರುವಂತದ್ದೇ. ನಮ್ಮ ಕಾರ್ಡಿಯೋವಾಸ್ಕ್ಯುಲರ್ ಹೆಲ್ತ್ ಅಂತ ಏನ್ ಕರಿತೇವೆ, ಲಂಗ್ಸ್ ಶ್ವಾಸಕೋಶ ಮತ್ತು ಕಾರ್ಡಿಯೋ ಪಲ್ಮರರಿ ಹೆಲ್ತ್, ಮತ್ತೆ ನಮ್ಮ ಹಾರ್ಟ್ಗೆ ಎಷ್ಟು ಅಗತ್ಯ ಅದು ಎಲ್ರಿಗೂ ಯಾವಾಗಲೂ ಗೊತ್ತಿರುವಂತದ್ದೇ. ನಾವು ಎಷ್ಟು ಎಕ್ಸಸೈಸ್ ಮಾಡ್ತೇವೆ ಅದು, ಇದೆಲ್ಲ ನಾವು ಮಾಡುವಂತ ಎಕ್ಸಸೈಸ್ಗೆ ಏರೋಬಿಕ್ ಎಕ್ಸಸೈಸಸ್ ಅಂತ ಹೇಳ್ತೇವೆ. ಇದರಿಂದ ಕಾರ್ಡಿಯೋ ಪಲ್ಮನರಿ ಫಂಕ್ಷನ್ಸ್ ಎಲ್ಲ ಜಾಸ್ತಿ ಆಗ್ತದೆ ನಮ್ದು. ಇನ್ನು ಎಲುಬಿಗೆ ಏನು ಉಪಯೋಗ ಅಂತ ಹೇಳಿದ್ರೆ, ಯಾವಾಗ್ಲೂ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳುದಾದ್ರೆ, ಈ ಮಿನರಲೈಸೇಷನ್ ನಾನು ಅವಾಗ ಏನು ಹೇಳಿದೆ ಅಲ್ಲ, ಇಟ್ ಆಲ್ವೇಸ್ ಆಕರ್ಸ್ ಅಲಾಂಗ್ ದ ಲೈನ್ಸ್ ಆಫ್ ಸ್ಟ್ರೆಸ್ ಅಂತ ಹೇಳ್ತೇವೆ ನಾವು. ಯಾಕಂತ ಹೇಳಿದ್ರೆ ಎಲುಬಿಗೆ ಎಷ್ಟು ನಾವು ಕೆಲಸ ಕೊಡ್ತಾವೋ ಅಷ್ಟು ಗಟ್ಟಿ ಆಗ್ತದೆ. ಸೊ ನೀವು ಯಾವುದೇ ಎಕ್ಸಸೈಸ್ ಮಾಡಿದ್ರು, ಓಡ್ತಾ ಇದ್ರೆ, ಎನಿ ಎಕ್ಸಸೈಸ್, ಆಟ ಆಡಿದಷ್ಟು ನಮ್ಮ ಕಾಲುಗಳಿಗೆ ಕೈಗಳಿಗೆ ಅದು ಜಾಸ್ತಿ ಕೆಲಸ ಕೊಡ್ತದೆ. ಸೊ ಕೆಲಸ ಜಾಸ್ತಿ ಕೊಟ್ಟಷ್ಟು ಅದಕ್ಕೆ ನಮ್ಮ ಮೆದುಳಿಗೆ ಗೊತ್ತಾಗ್ತದೆ ಎಲುಬುಗಳಿಗೆ ಕೆಲಸ ಜಾಸ್ತಿ ಉಂಟು ಅಂತ. ಆಗ ತನ್ನಷ್ಟಕ್ಕೆ ಅದು ಹೆಚ್ಚು ಹೆಚ್ಚು ಗಟ್ಟಿ ಮಾಡ್ತಾ ಹೋಗ್ತದೆ. ಇದೇ ನಮಗೆ ವ್ಯಾಯಾಮ ಎಲುಬುಗಳಿಗೆ ಕೊಡುವಂತ ಉಪಯೋಗ. ಅದೇ ರೀತಿ ಕಾಲುಗಳಿಗೆ ಇದು ಮಾಡುವಂಥದ್ದು ವಾಕಿಂಗ್ ಜಾಗಿಂಗ್ ಇದೆಲ್ಲ ಉಂಟು. ಹಾಗಂತ ಕೈಗಳಿಗೆ ಎಲ್ಲ ನಮ್ಮ ಇಡೀ ಬಾಡಿಗೆ ಹೊಲಿಸ್ಟಿಕ್ ಎಕ್ಸಸೈಸಸ್ ಎಲ್ಲ ಬೇಕಾಗ್ತದೆ. ಸೊ ಬೇರೆ ಬೇರೆ ರೀತಿಯ ಎಕ್ಸಸೈಸ್ಗಳು, ಆಟೋಟ ಅಲ್ಲದೆ ವೆಯ್ಟ್ ಲಿಫ್ಟಿಂಗ್ ಎಕ್ಸಸೈಸಸ್ ಜಿಮ್ಮಲ್ಲಿ ಏನು ಮಾಡ್ತೇವೆ, ಇದು ಸಹ ಡೆಫಿನೆಟ್ಲಿ ರೆಕಮೆಂಡೆಡ್. ಇದರಿಂದ ಸಹ ಬೋನ್ ಹೆಲ್ತ್ ತುಂಬ ಚೆನ್ನಾಗಿರ್ತದೆ.
0: ಡಾಕ್ಟರ್, ಈಗ ಎಲುಬುಗಳು ಗಟ್ಟಿಯಾಗಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಆಹಾರ ಕ್ರಮಗಳು ಕೂಡ ಅಗತ್ಯ ಇದೆ ಅಂತ ಹೇಳ್ತಾರೆ, ಅದರ ಬಗ್ಗೆ ನಮ್ಮ ಕೆಳಗರಿಗೆ ಮಾಹಿತಿ ಕೊಡೋದಾದ್ರೆ?
2: ಈಗ ನಾನು ಹೇಳಿದ ಹಾಗೆ ನಾನು ಸ್ಪೆಸಿಫಿಕ್ ಆಗಿ ಈಗ ಬೋನ್ ಹೆಲ್ತ್ ಬಗ್ಗೆ ಮಾತಾಡ್ತೇನೆ. ಮೇನ್ಲಿ ನಮಗೆ ಗೊತ್ತಿರೋದು ಕ್ಯಾಲ್ಸಿಯಂ ಅಂತ ಹೇಳುವಂಥದ್ದು, ಅದನ್ನಷ್ಟೇ ಮಾತಾಡಬೇಕಿದ್ರೆ ಕ್ಯಾಲ್ಸಿಯಂ ಮತ್ತೆ ವೈಟಮಿನ್ ಡಿ ಅಂತ ಹೇಳುವ, ವೈಟಮಿನ್ ಡಿ ಅಂತ ಹೇಳುವ ಒಂದು ವಿಟಮಿನ್ ಒಂದು ನಮ್ಮ ದೇಹದಲ್ಲಿ ಉಂಟು. ಅದು ನಾವು ಅದರ ಪ್ರಿಕರ್ಸರ್ಸ್ ಏನಿದೆ ಅದು ನಾವು ಕನ್ಸ್ಯೂಮ್ ಮಾಡಬೇಕಾಗ್ತದೆ, ನಮಗೆ ಆಹಾರದಲ್ಲಿ ಬರ್ತದೆ, ಮತ್ತೆ ಅದು ಪ್ರೊಸೆಸ್ ಆಗಿ ನಮ್ಮ ಚರ್ಮದಲ್ಲಿ ಅದು ಪ್ರೊಸೆಸ್ ಆಗ್ತದೆ. ಸೊ ಅದು ಪ್ರೊಸೆಸ್ ಆಗಲಿಕ್ಕೆ ಬಿಸಿಲು ಅತ್ಯಗತ್ಯ. ಓಕೆ, ಸೊ ಅದಕ್ಕೆ ಯಾವಾಗಲೂ ನಾವು ಎಳೆ ಬಿಸಿಲಿಗೆ ಹೋಗ್ಬೇಕು ಅಂತ ಹೇಳೋದು ಅದಕ್ಕೆ. ಸೊ ಇದು ಅದರೊಟ್ಟಿಗೆ ಆಹಾರದಲ್ಲಿ ತಗೊಳ್ಳುವಂಥದ್ದು ಕ್ಯಾಲ್ಶಿಯಂ ಮತ್ತು ವೈಟಮಿನ್ ಡಿ ಇರುವಂಥದ್ದು. ಇದು ಸಾಮಾನ್ಯವಾಗಿ ಕ್ಯಾಲ್ಶಿಯಂ ಇರುವ ಪದಾರ್ಥಗಳು ತುಂಬ ಇರ್ತದೆ. ಒಂದು ಮೀಟ್ ಆ್ಯಂಡ್ ಪೋಲ್ಟ್ರಿ, ಮಾಂಸ ಮೊಟ್ಟೆಗಳಲ್ಲಿ ಇರ್ತದೆ, ಹಾಲು, ಡೈರಿ ಪ್ರಾಡಕ್ಟ್ಸ್ ಹಾಲುಗಳಲ್ಲಿ ಉಂಟು, ಮತ್ತು ಲೀಫಿ ವೆಜಿಟೇಬಲ್ಸ್ ಸ್ಪಿನಚ್, ನಮ್ಮದು ಬಸಳೆ, ಪದ್ಪೆ ಇದೆಲ್ಲ ಲೋಕಲ್ ಸಿಗುವಂಥದ್ದೇ. ಏನೇ ಇವರು ಹಸಿರು ಪದಾರ್ಥಗಳಲ್ಲೆಲ್ಲ ಕ್ಯಾಲ್ಶಿಯಂ ಅಂಶ ತುಂಬ ಜಾಸ್ತಿ ಇರ್ತದೆ. ಸೊ ನಾವು ನಮ್ಮ ಊಟದಲ್ಲಿ ಯಾವಾಗಲೂ ಈ ರೀತಿಯ ಎಲ್ಲ ಅಂಶಗಳನ್ನು ಜಾಸ್ತಿ ತಗೊಳ್ಬೇಕಾಗ್ತದೆ.
0: ಡಾಕ್ಟರ್, ಈಗ ಸಾಮಾನ್ಯವಾಗಿ ಈ ಮಕ್ಕಳಲ್ಲಿ ಎಷ್ಟು ವಯಸ್ಸಿನಲ್ಲಿ ಅಂದ್ರೆ ಎಲುಬು ಸ್ವಲ್ಪ ಗಟ್ಟಿಯಾಗುತ್ತೆ ಅಂತ? ಒಂದು
2: ಎಲುಬು ಗಟ್ಟಿಯಾಗು ಅಂತ ಹೇಳಿದ್ರೆ ಮಕ್ಕಳ ಎಲುಬು ದೊಡ್ಡವರ ಎಲುಬು ವ್ಯತ್ಯಾಸ ಇರ್ತದೆ. ಇದು ಆಸ್ಟಿಯೋಪೊರೋಸಿಸ್ಗೆ ಸಂಬಂಧಪಟ್ಟದ್ದಲ್ಲ. ಮಕ್ಕಳ ಎಲುಬು ಯಾವಾಗಲೂ ಮೆತ್ತಗೆ ಇರ್ತದೆ. ಅದು ದೇವರು ಮಾಡಿದ್ದೆ ಹಾಗೆ, ಅದು ನೇಚರ್ ಹಾಗೆ ಕೊಟ್ಟದ್ದು. ಯಾಕಂತ ಹೇಳಿದ್ರೆ ಅದಕ್ಕೆ ತುಂಬಾ ರೀಸನ್ಸ್ ಉಂಟು ಹಾಗೆ ಯಾಕೆ ಇರ್ತದೆ ಅಂತ. ಎನಿವೆ, ಮಕ್ಕಳ ಎಲುಬು ಹಸಿ ಕಟ್ಟಿಗೆ ಇರುವ ತರ ನೀವು ಬೆಂಡ್ ಮಾಡಿದ್ರೆ ಬೆಂಡ್ ಆಗ್ತದೆ. ಹಸಿ ಕಟ್ಟಿಗೆಯನ್ನು ನೀವು ಬೆಂಡ್ ಮಾಡ್ಲಿಕ್ಕೆ, ಅದೇ ಒಣಗಿಲು ಕಟ್ಟಿಗೆಯನ್ನು ನಿಮಗೆ ಬೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಟ್ ಅದು ತುಂಬಾ ಗಟ್ಟಿ ಇರ್ತದೆ. ಹಾಗಂತ ಜಾಸ್ತಿ ಮಾಡಿದ್ರೆ ಟಕ್ ಎರಡು ತುಂಡಾಗ್ತದೆ. ಮಕ್ಕಳ ಎಲುಬು ಹಾಗೆಲ್ಲ ಮೆತ್ತಗೆ ಇರ್ತದೆ. ಸೊ ಅದು ಮ್ಯಾಲಿಯಬಲ್, ಬೆಂಡ್ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಇದು ಯಾಕೆ ಅಂತ ಹೇಳಿದ್ರೆ ಬೋನ್ ಮ್ಯಾಟ್ರಿಕ್ಸ್ ಮಕ್ಕಳಲ್ಲಿ ನಾನು ಆವಾಗಲೇ ಹೇಳಿದಾಗೆ ಜಾಸ್ತಿ ಇರ್ತದೆ ಕಂಪೇರ್ ಟು ಮಿನರಲ್ಸ್. ಆಯ್ತಾ, ಮತ್ತೆ ಇದು ಯಾಕೆ ಹೀಗೆ ಇರ್ತದೆ ಅಂತ ಹೇಳಿದ್ರೆ ಬಿಕಾಸ್ ಇದು ಯೂಶ್ವಲಿ ಗ್ರೋಯಿಂಗ್ ಬೋನ್ ಇರ್ತದೆ, ಅದರಿಂದಾಗಿ ಎಲುಬು ಬೆಳೀತಾ ಇರ್ತದಲ್ಲ. ಮತ್ತೆ ಯಾವಾಗ ಗಟ್ಟಿ ಆಗ್ತದೆ ಅಂತ ಹೇಳಿದ್ರೆ ಯೂಶ್ವಲಿ ಗಟ್ಟಿಯಾಗುದು ಅಂತ ಹೇಳಿದ್ರೆ ಗ್ರೋತ್ ನಿಲ್ಲುದು ಅಂತ ಅರ್ಥ. ಹೈಟ್ ಯಾವಾಗ ಪೂರ್ತಿ ಜಾಸ್ತಿಯಾಗಿ ನಿಲ್ತದಲ್ಲ, ಅದು ಹೆಣ್ಮಕ್ಳಲ್ಲಿ ಯೂಶ್ವಲಿ ಸ್ವಲ್ಪ ಬೇಗ ಆಗ್ತದೆ, ಅರೌಂಡ್ 18-19 ಇಯರ್ಸ್. ಗಂಡು ಮಕ್ಕಳಲ್ಲಿ ಯೂಶ್ವಲಿ 19-21 ಇಯರ್ಸ್ ತನಕ ಸಹ ಇದಾಗ್ತದೆ. ದಟ್ ಈಸ್ ಕಾಲ್ಡ್ ಸ್ಕೆಲಿಟಲ್ ಮೆಚುರಿಟಿ, ಸ್ಕೆಲಿಟಲ್ ಮೆಚುರಿಟಿ ಅಂತ ಹೇಳ್ತವೆ. ಅಲ್ಲಿಗೆವರೆಗೆ ಅದಕ್ಕಿಂತ ಜಾಸ್ತಿ ನಮ್ಮ ಎಲುಬು ಬೆಳೆಯುವುದಿಲ್ಲ. ದಪ್ಪ ಆಗ್ಬೋದು, ಅದ ನಂತರ ಸಹ, ಅದಾದ ನಂತರ ಸಹ ನಾವು ಜಾಸ್ತಿ ಎಕ್ಸಸೈಸ್ ಮಾಡಿದಷ್ಟು ಎಲುಬು ದಪ್ಪ ಆಗ್ಬೋದು, ಬಟ್ ಉದ್ದ ಆಗುದಿಲ್ಲ ಅದರ ನಂತರ.
0: ಡಾಕ್ಟರ್, ಈಗ ನೀವು ಹೇಳಿದಾಗೇನೆ ಕ್ಯಾಲ್ಸಿಯಂ ಬಗ್ಗೆ ಹೇಳಿದ್ರೆ, ಜನರು ಕೂಡ ಮಾತಾಡೋದು ಕ್ಯಾಲ್ಸಿಯಂ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಅದು ಟ್ಯಾಬ್ಲೆಟ್ ತಗೊಳ್ಳುವಾಗಿರ್ಬೋದು, ಫುಡ್ ತಗೊಳ್ಳುವಾಗಿರ್ಬೋದು. ಈಗ ಅಂದ್ರೆ ದಿನಕ್ಕೆ ಇಷ್ಟು ಕ್ಯಾಲ್ಸಿಯಂ ಅಂತ ಏನಾದ್ರೂ ನಮ್ಮ ದೇಹಕ್ಕೆ ಬೇಕಾಗುತ್ತಾ, ಅದರ ಬಗ್ಗೆ ತಾವು ಹೇಳೋದು?
2: ರೆಕಮೆಂಡೆಡ್ ಡೈಟರಿ ಅಲೋವೆನ್ಸಸ್ ಅಂತ ಹೇಳುವಂಥದ್ದು ಎಲ್ಲದಕ್ಕೂ ಇರ್ತದೆ, ಎಲ್ಲಾ ಪರ್ಟಿಕ್ಯುಲರ್ ಮಿನರಲ್ಸ್ಗೂ ಇರ್ತದೆ, ಅದೇ ರೀತಿ ಕ್ಯಾಲ್ಸಿಯಂಗೂ ಸಹ. ಅದು ಮಾತ್ರ ಒಂದೇ ರೀತಿ ಇರುವುದಿಲ್ಲ, ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ರೀತಿಯ ಡೈಟರಿ ಅಲೋವೆನ್ಸಸ್, ರೆಕಮೆಂಡೆಡ್ ಡೈಟರಿ ಅಲೋವೆನ್ಸಸ್ ಚೇಂಜ್ ಆಗ್ತದೆ. ಈಗ ಅಡಲ್ಟ್ ಮೇಲ್ಸಿಗೆ ಬೇರೆ, ಮಕ್ಕಳಲ್ಲಿ ಬೇರೆ, ಸ್ಪೆಷಲಿ ಅಡಲ್ಟ್ ವಿಮೆನ್ ಹೆಂಗಸರಲ್ಲಿ, ಮತ್ತೆ ಲ್ಯಾಕ್ಟೇಟಿಂಗ್ ಮದರ್ಸ್ ಅಂದ್ರೆ ಹಾಲು ಕುಡಿಸುವ ತಾಯಿಲಿ, ಪ್ರೆಗ್ನೆಂಟ್ ವುಮೆನ್ ಅಂಡ್ ಲ್ಯಾಕ್ಟೇಟಿಂಗ್ ಮದರ್ಸ್ ಯೂಶ್ವಲಿ ಡೈಟರಿ ಅಲೋವೆನ್ಸಸ್ ಜಾಸ್ತಿ, ರೆಕಮೆಂಡೆಡ್ ಡೈಟರಿ ಅಲೋವೆನ್ಸಸ್ ಜಾಸ್ತಿ ಇರ್ತದೆ. ಇದು ಇದನ್ನು ಹೇಗೆ ಪೂರ್ತಿಗೊಳಿಸೋದು ಅಂತ ಹೇಳಿದ್ರೆ, ಬಾಕಿ ನಾವು ನಮ್ಮ ನಾರ್ಮಲಿ ನಾವು ಇರುವಾಗ ಇಟ್ ಇಸ್ ನಮ್ಮ ಆಹಾರದಲ್ಲಿ ತಗೊಳ್ಳೋದಷ್ಟು ನಮಗೆ ಬೇಕಾದಷ್ಟು ಸಾಕಾಗ್ತದೆ, ಒಳ್ಳೆಯದಾಗಿ ಒಳ್ಳೆ ಇದರಲ್ಲಿ ಆಹಾರದಲ್ಲಿ ತಗೊಳ್ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಯಾರಿಗೆಲ್ಲ, ನಾನು ಹೇಳಿದಾಗೆ ಪ್ರೆಗ್ನೆನ್ಸಿ ಇರುವಾಗ ಅಥವಾ ಲ್ಯಾಕ್ಟೇಟಿಂಗ್ ಮದರ್ಸ್ ಬ್ರೆಸ್ಟ್ ಫೀಡ್ ಮಾಡ್ತಾ ಇರುವಾಗ ನಾವು ನಮ್ಮ ಫುಡಲ್ಲಿ ನಮಗೆ ಅದನ್ನು ಸಪ್ಲಿಮೆಂಟ್ ಮಾಡಲಿಕ್ಕೆ ಸಾಕಾಗುವುದಿಲ್ಲ. ಆ ಸಂದರ್ಭದಲ್ಲಿ ನಾವು ಎಕ್ಸ್ಟ್ರಾ ಕ್ಯಾಲ್ಶಿಯಂ ಯೂಶ್ವಲಿ ಮಾತ್ರೆಯ ರೂಪದಲ್ಲಿ ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ, ನಾವು ಅದನ್ನು ತಗೊಳ್ಬೇಕಾಗ್ತದೆ. ಮತ್ತೊಂದು ಇನ್ನೊಂದು ಕ್ಯಾಟಗರಿ ಯಾವಾಗ ನಮಗೆ ನಾವು ಆಹಾರದಲ್ಲಿ ತಗೊಳ್ಳುವಂಥದ್ದಲ್ಲದೆ ಎಕ್ಸ್ಟ್ರಾ ಯಾವಾಗ ಬೇಕು ಅಂತ ಹೇಳಿದರೆ, ಪ್ರಾಯ ಆದ ನಂತರ ಹೆಂಗಸರಲ್ಲಿ ಸ್ವಲ್ಪ ಬೇಗ, ಯೂಶ್ವಲಿ ಮೆನೋಪಾಸ್ ಅಂದರೆ ಮುಟ್ಟು ನಿಂತ ನಂತರ ಈಸ್ಟ್ರೋಜಿನ್ ಅಂಶ ನಮ್ಮ ಬಾಡಿಯಲ್ಲಿ ಕಡಿಮೆ ಆಗ್ತದೆ. ಈಸ್ಟ್ರೋಜಿನ್ ಇಸ್ ಕ್ಲೋಸ್ಲಿ ರಿಲೇಟೆಡ್ ಟು ದ ಬೋನ್ಸ್, ಬೋನ್ ಹೆಲ್ತ್. ಈ ಆಸ್ಟಿಯೋಪೊರೋಸಿಸ್ಗೆ ಶುರುವಾಗುದೇ ಹೆಂಗಸರಲ್ಲಿ ಶುರುವಾಗುದೇ ಈಸ್ಟ್ರೋಜಿನ್ ಅಂಶ ಕಡಿಮೆ ಆಗ್ತಾ ಹೋದಾಗೆ, ಅದೇ ರೀತಿ ಗಂಡಸರಲ್ಲಿ ಟೆಸ್ಟೋಸ್ಟೆರೋನ್ ಪ್ರಾಯ ಆಗ್ತಾ ಹೋದಾಗೆ ಕಡಿಮೆ ಆಗ್ತಾ ಇರ್ತದೆ. ಸೊ ಇಬ್ಬರಲ್ಲಿಯೂ ಕ್ಯಾಲ್ಶಿಯಂ ಅಡಿಷನಲ್ ನಾವು ಕೊಡ್ಬೇಕಾಗ್ತದೆ.
0: ನೀವು ಹೇಳಿದಾಗೇನೆ ಡಾಕ್ಟರ್, ಈಗ ಪ್ರಾಯಸ್ಥರಲ್ಲಿ ಅಂದ್ರೆ ಪ್ರಾಯ ಹೋದಾಗೇನೆ ಹೆಚ್ಚಿನವರಿಗೆ ಈ ಗಂಟು ನೋವು ಅಂತ ಹೇಳ್ತಾರೆ, ಸಾಕಷ್ಟು ಮಂದಿ ಕೂಡ ಆಸ್ಪತ್ರೆಗೆ ಬರ್ತಾರೆ. ಇದಕ್ಕೆ ನಿಮ್ಮ ಒಂದು ಸಲಹೆ?
2: ಅಗೇನ್, ಈ ಗಂಟು ನೋವು ಸ್ಪೆಷಲಿ ಮೊಣಕಾಲು ಗಂಟು ನೋವು ಇರ್ತದಲ್ಲ, ಇದು ಯೂಶ್ವಲಿ ನಾಟ್ ಆಸ್ಟಿಯೋಪೊರೋಸಿಸ್ ರಿಲೇಟೆಡ್, ಇದು ಎಲುಬಿನ ಸಂಬಂಧಪಟ್ಟದಲ್ಲ, ಹೆಚ್ಚಾಗಿ ಕೀಲಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಎಲ್ಲಾ ಕಡೆ ಕೀಲುಗಳು ಇರುವಾಗ ಅಲ್ಲಿ ಅದಕ್ಕೆ ಒಂದು ಪದರ ಕಾರ್ಟಿಲೇಜ್ ಅಂತ ಹೇಳುವ ಒಂದು ಪದರ ಇರ್ತದೆ, ಎಲ್ಲಿ ಒಂದಕ್ಕೊಂದು ಎಲುಬು ಮುಟ್ತಾ ಇರ್ತದಲ್ಲ, ಇದು ಫ್ರಿಕ್ಷನ್ ಕಡಿಮೆ ಮಾಡ್ಲಿಕ್ಕೋಸ್ಕರ ಇರುವಂತದ್ದು. ಸ್ಮೂತ್ ಸರ್ಫೇಸ್ ಇರುವಂತದ್ದು ಕಾರ್ಟಿಲೇಜ್, ವರ್ಷ ಹೋಗ್ತಾ ಇದ್ದಾಗೆ ಇದು ಸವೆದು ಹೋಗ್ತದೆ. ಸೊ ಅದರಿಂದಾಗಿ ನೋವು ಬರ್ತದೆ, ಮೊಣಕಾಲು ಗಂಟಿನ ನೋವು ಶುರು ಆಗುದು ಅದರಿಂದಾಗಿ, ನಾಟ್ ನೆಸೆಸರಿಲಿ ಬಿಕಾಸ್ ಆಫ್ ಆಸ್ಟಿಯೋಪೊರೋಸಿಸ್.
0: ಈಗ ಸಾಮಾನ್ಯವಾಗಿ ಈ ಎಲುಬುಗಳ ನೋವು ಇರುತ್ತೆ, ಸಮಸ್ಯೆ ಬರುತ್ತೆ ಅಂತ ಏನಾದ್ರು ಸಿಂಪ್ಟಮ್ ಬರುವಂತ ಅವಕಾಶಗಳಿರುತ್ತೆ, ಆದ್ರೆ ಅದ್ ನಾವು ಹೇಗೆ ತಿಳಿದುಕೊಳ್ಳಬಹುದು?
2: ಹೌದು, ಆಸ್ಟಿಯೋಪೊರೋಸಿಸ್ ಅಂತ ಯಾವಾಗ್ಲೂ ಸೈಲೆಂಟ್ ಕಿಲ್ಲರ್, ಆಯ್ತಾ, ಸೈಲೆಂಟ್ ಕಿಲ್ಲರ್. ಅದರಿಂದ ಆಸ್ ಸಚ್ ಅದಿರಕ್ಕೆ ಯಾವುದೇ ಸಿಂಪ್ಟಮ್ಸ್ ಇರುವುದಿಲ್ಲ, ಯೂಶಲಿ ಬೋನ್ ಪೇನ್ಸ್ ಆತರ ಏನು ಬರುವುದಿಲ್ಲ ಹೆಚ್ಚಿನ ಅಂಶ. ತೊಂದರೆ ಏನಾಗ್ತದೆ ಅಂತ ಹೇಳಿದ್ರೆ ಟ್ರಿವಿಯಲ್ ಫಾಲ್, ಅಂದರೆ ಸಣ್ಣ ಸಣ್ಣ ಇಂಜುರಿ ಅಥವಾ ಸಣ್ಣ ಸಣ್ಣ ಪೆಟ್ಟಾದ ತಕ್ಷಣ ಎಲುಬು ಫ್ರ್ಯಾಕ್ಚರ್ ಆಗುವಂಥದ್ದು, ಎಲುಬು ಮುರಿಯುವಂಥದ್ದು, ಇದೇ ಸಿಂಪ್ಟಮ್ ಅದರದ್ದು. ಪ್ರಾಯ ಹೋದಾಗೆ ನಂತರ ಸ್ಪೆಷಲಿ ರೆಸ್ಟ್, ಕೈ ಮಣಿಗಂಟು ಕೈಗಂಟದ ಹತ್ರ, ಸ್ಪೈನ್, ನಮ್ಮ ಬೆನ್ನು ಹುರಿಯಲ್ಲಿ ಚಪ್ಪಿ, ಇದು ಇದು ಹಿಪ್ ಜಾಯಿಂಟ್ ನ ಸುತ್ತ ಎಲ್ಲ ಫ್ರಾಕ್ಚರ್ಸ್ ಆಗುವಂತ ಸಂದರ್ಭ ಇರ್ತದೆ. ಇದು ಟ್ರಿವಿಯಲ್ ಫಾಲ್ ಅಂತ ಹೇಳ್ತೇವೆ, ಅಂದ್ರೆ ನಿಂತಲಿಂದ ಬಿದ್ದಾಗ. ಈಗ ನಾವು ನೀವು ಒಬ್ಬ ಅಡಲ್ಟ್ ಯೂಶಲಿ ನಿಂತಲಿಂದ ಬಿದ್ದದು ಆಗಿ ಆದ ತಕ್ಷಣ ಎಲುಬು ಮುರಿಯುವುದಿಲ್ಲ, ಅಷ್ಟು ಫೋರ್ಸ್ ನಾರ್ಮಲ್ ಎಲುಬನ್ನು ಮುರಿಯಲಿಕ್ಕೆ ಸಾಕಾಗುದಿಲ್ಲ. ಅದೇ ಪ್ರಾಯದವರಲ್ಲಿ ನೀವು ಕೇಳಿರ್ಬೋದು ಎಷ್ಟೋ ಸತಿ, ಸ್ವಲ್ಪ ಕುರ್ಚಿಯಿಂದ ಬಿದ್ದೆ, ಕಾಟಿಂದ ಕೆಳಗೆ ಬಿದ್ದಾಗ ಕಾಲು ಹಿಪ್ ಜಾಯಿಂಟ್ ಫ್ರಾಕ್ಚರ್ ಹತ್ರ, ಜಾಯಿಂಟ್ ಹತ್ರ ಫ್ರಾಕ್ಚರ್ ಆಗುದು, ರಿಸ್ಟ್ ಹತ್ರ ಫ್ರಾಕ್ಚರ್ ಆಗುದೆಲ್ಲ ಕೇಳಿರ್ಬೋದು, ಇದೆಲ್ಲ ಆಸ್ಟಿಯೋಪೊರೋಸಿಸ್.
0: ಈಗ ಮದ್ಯಪಾನ ಮತ್ತೆ ಧೂಮಪಾನ ಎಲ್ಲ ಮಾಡ್ತಾರೆ, ನಮ್ಮ ಒಂದು ಎಲುಬಿನ ಮೇಲೆ ಯಾವ ರೀತಿಯ ಅಡ್ಡ ಪರಿಣಾಮ
2: ಬೀರುತ್ತೆ? ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸಿಂಪ್ಟಮ್ಸ್ ಯಾವುದು ಇರುವುದಿಲ್ಲ. ಈಗ ಸ್ಮೋಕರ್ಸಿಗೆ, ಎಲುಬಿನ ಸಂಬಂಧಪಟ್ಟಂತ ಸ್ಮೋಕರ್ಸ್ ಅಲ್ಲಿ ಆಗ್ಲಿ, ಇನ್ ಆಲ್ಕೋಹಾಲಿಕ್ಸ್ ಅಲ್ಲಿ ಆಗ್ಲಿ, ಸಿಂಪ್ಟಮ್ಸ್ ಏನು ಇರುವುದಿಲ್ಲ. ಬಟ್ ಪ್ರಾಬ್ಲಮ್ ಯಾವಾಗ ಅಂತ ಹೇಳಿದ್ರೆ ಬೋನ್ ಹೀಲಿಂಗ್ಗೆ ತುಂಬಾ ಎಫೆಕ್ಟ್ ಆಗ್ತದೆ, ಬೋತ್ ಆಲ್ಕೋಹಾಲ್ ಆಸ್ ವೆಲ್ ಆಸ್ ಸ್ಮೋಕಿಂಗ್, ಮೋರ್ ಸೋ ಸ್ಮೋಕಿಂಗ್. ಸ್ಮೋಕಿಂಗ್ ಅಲ್ಲಿ ತುಂಬಾ ಬೋನ್, ಎಲುಬು ಫ್ರಾಕ್ಚರ್ ಆದ್ರೆ ಅದು ಹೀಲ್ ಆಗುವ ಶಕ್ತಿ ಏನುಂಟಲ್ಲ, ಯುನೈಟಿಂಗ್ ಪವರ್ ಏನಿರ್ತದಲ್ಲ ಬೋನ್ ಹೀಲ್ ಆಗುವ ಶಕ್ತಿ, ಅದು ಸಿಗ್ನಿಫಿಕೆಂಟ್ಲಿ ಕಮ್ಮಿ ಇರ್ತದೆ ಇನ್ ಸ್ಮೋಕರ್ಸ್ ಎಸ್ಪೆಷಲಿ. ಆಲ್ಕೋಹಾಲ್ ಅಲ್ಲಿಯೂ ಅಷ್ಟೇ, ಆಲ್ಕೋಹಾಲ್ ಅಲ್ಲಿಯೂ ಕಡಿಮೆ ಆಗ್ತದೆ, ಬಟ್ ಮೋರ್ ಸೋ ಇನ್ ಸ್ಮೋಕಿಂಗ್ ಬೋನ್ ಹೀಲಿಂಗ್ ಪ್ರಾಪರ್ಟೀಸ್ ತುಂಬಾ ಕಡಿಮೆ ಆಗ್ತದೆ. ಸೊ ಅದಕ್ಕೆ ಡೆಫಿನೆಟ್ಲಿ ರೆಕಮೆಂಡ್ ಸ್ಟಾಪಿಂಗ್ ಆಲ್ ಕೈಂಡ್ಸ್ ಆಫ್ ಸ್ಮೋಕಿಂಗ್, ಆಲ್ ಕೈಂಡ್ಸ್ ಆಫ್ ಸ್ಮೋಕಿಂಗ್, ಆಲ್ ಕೈಂಡ್ಸ್ ಆಫ್ ಟೊಬ್ಯಾಕೋ ಯೂಸ್, ಯಾವುದೇ ರೀತಿಯ ಹೊಗೆಸೊಪ್ಪು ಪದಾರ್ಥ ಯೂಸ್ ಮಾಡುವಂಥದ್ದು, ಬರೀ ಸ್ಮೋಕಿಂಗ್ ಮಾತ್ರ ಅಲ್ಲ, ಬೇರೆ ರೀತಿಯಲ್ಲಿ ಓರಲ್ ಚೂಯಿಂಗ್ ಟೊಬ್ಯಾಕೋ ಅಂದ್ರೆ ಜಗಿಯುವಂಥದ್ದು, ತುಟಿ ಅಡಿಯಲ್ಲಿ ಇಡುವಂಥದ್ದು ಇರ್ತದೆ, ಅಥವಾ ಎಲೆ ಅಡಿಕೆಯಲ್ಲಿ ಬೆರೆಸಿ ಇದು ಮಾಡುವಂಥದ್ದೇ ಇರ್ತದೆ, ಸ್ಮೋಕ್ ಮಾಡುವಂಥದ್ದು ಇರ್ತದೆ, ಎಲ್ಲವೂ ತುಂಬಾ ಹಾನಿಕಾರಕ.
0: ಈಗ ತುಂಬಾ ಮಂದಿ ಕೂತು ಕೆಲಸ ಮಾಡ್ತಾರೆ, ದೀರ್ಘಕಾಲವಾಗಿ ಕೂತ್ಕೊಂಡೆಲ್ಲ ಮಾಡ್ತಾರೆ, ಸೊ ಅಂತವರು ಹೇಗೆ ಒಂದು ಎಲುಬಿನ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು, ಏನೆಲ್ಲ ಎಕ್ಸಸೈಸ್ ಮಾಡಬಹುದು ಅಂತ?
2: ಅನ್ಅವಾಯ್ಡಬಲ್ ಇರ್ತದೆ, ಈಗ ಮೋಸ್ಟ್ ಆಫ್ ಅಸ್ ನಾವು ಎಲ್ಲ ಡೆಸ್ಕ್ ಜಾಬ್ ಮಾಡೋರು, ಸೊ ಲಾಂಗ್ ಅವರ್ಸ್ ನಾವು ಕೂತ್ಕೊಂಡೇ ಇರ್ತೇವೆ. ಸೊ ಒಂದೇನು ಅಂತ ಹೇಳಿದ್ರೆ ನಮ್ಮ ಪಾಶ್ಚರ್ ಬಗ್ಗೆ ನಮಗೆ ತುಂಬಾ ಗಮನ ಇರಬೇಕು, ಕರೆಕ್ಟ್ ಪಾಶ್ಚರ್ ಕೂತ್ಕೊಳ್ಳುವಂಥದ್ದು. ನಮ್ಮ ನ್ಯಾಚುರಲ್ ಸ್ಪೈನ್ಗೆ ಒಂದು ನ್ಯಾಚುರಲ್ ಕರ್ವೇಚರ್ ಅಂತ ಇರ್ತದೆ ಅಂತ ಹೇಳಿದ್ರೆ, ಅದರ ಒಂದು ನಾರ್ಮಲ್ ಆಗಿ ಇಟ್ಟರೆ ಅದು ಯಾವ ರೀತಿ ಫೈನಲಿ ಬರ್ತದೆ ಅದು ಮೇಂಟೈನ್ ಆಗುವ ತರ ನಾವು ಪಾಶ್ಚರ್ ಇರಬೇಕಾಗ್ತದೆ, ಎಸ್ಪೆಷಲಿ ಲೋವರ್ ಬ್ಯಾಕ್. ಸೊಂಟವನ್ನು ಬಗ್ಗಿಸದೆ ತುಂಬಾ ಹೊತ್ತು ಬಗ್ಗಿಸ್ತಾ ಇರೋದು, ಮತ್ತೆ ಕುತ್ತಿಗೆ ಸಹ ಅಷ್ಟೇ. ಇತ್ತೀಚೆಗೆ ತುಂಬಾ ನಾವು ಸ್ಕ್ರೀನ್ ಯೂಸ್ ಇಂದಾಗಿ, ಸೆಲ್ಫೋನ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಡೆಸ್ಕ್ಟಾಪ್, ಈ ಸ್ಕ್ರೀನ್ ಯೂಸ್ ತುಂಬಾ ಮಾಡೋದ್ರಿಂದಾಗಿ ಕುತ್ತಿಗೆ ಬಗ್ಗಿಸಿ ಕೆಲಸ ಮಾಡೋದು ತುಂಬಾ ನೋಡ್ತಾ ಇದ್ದೇವೆ. ಅದು ಇನ್ ಲಾಂಗ್ ಟರ್ಮ್ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನಾವು ಎವ್ರಿ ಡೇ ದಿನ ನೋಡ್ತಾ ಇದ್ದೇವೆ. ಯಂಗ್ ಪಾಪ್ಯುಲೇಷನ್, ಮೊದಲು ಏನು ಇಷ್ಟು ನಾವು ನೋಡ್ತಾ ಇರಲಿಲ್ಲ, ಯಂಗ್ ಪಾಪ್ಯುಲೇಷನ್ ಅಲ್ಲಿ ತುಂಬಾ ಕುತ್ತಿಗೆಯ ತೊಂದರೆಗಳು, ಡಿಜೆನರೇಟಿವ್ ಚೇಂಜಸ್ ಅಂತ ಹೇಳಿದ್ರೆ ಸವೆತಗಳು ಇನ್ ಅರ್ಲಿ ತರ್ಟೀಸ್, ಇನ್ ಲೇಟ್ ಟ್ವೆಂಟೀಸ್ ಅರ್ಲಿ ತರ್ಟೀಸ್ ಅಲ್ಲೇ ಇವಾಗ ಕುತ್ತಿಗೆ ಸವೆತಗಳು, ಕುತ್ತಿಗೆಯಿಂದ ಡಿಸ್ಕ್ ತೊಂದರೆಗಳು, ಕೈಗಳಿಗೆ ಬೆನ್ನಿಗೆ ನೋವು ಬರುವಂತದ್ದು, ಈ ತರ ಎಲ್ಲ ನೋಡ್ತಾ ಇದ್ದೇವೆ. ಸೊ ಅದು ಒಂದು. ಇನ್ನೊಂದೇನು ಅಂತ ಹೇಳಿದ್ರೆ ಮೇಕ್ ಟೈಮ್ ಫಾರ್ ಯುವರ್ ಸೆಲ್ಫ್, ಬಾಕಿ ಎಕ್ಸಸೈಸ್ ಅಂತ ಹೇಳಿದ್ರೆ ಅದಕ್ಕೋಸ್ಕರನೇ ನಾವು ಟೈಮ್ ತೆಗೆದಿಡಬೇಕು. ಮಿನಿಮಮ್ 45 minutes ಅಂತ ಹೇಳ್ತೇವೆ, 45 minutes ಟು 1 hour ಅದಕ್ಕೆ ಅಂತಲೇ ಟೈಮ್ ಡೆಡಿಕೇಟ್ ಮಾಡಿ ಎನಿ ಕೈಂಡ್ಸ್ ಆಫ್ ಎಕ್ಸಸೈಸಸ್, ಸ್ವಿಮ್ಮಿಂಗ್, ರನ್ನಿಂಗ್, ಸೈಕ್ಲಿಂಗ್, ಆಟ ಆಡೋದು, ಎನಿ ಸ್ಪೆಸಿಫಿಕ್ ಆಟ ಆಡುವಂಥದ್ದು. ಮತ್ತೊಂದೇನೊಂದು ಹೇಳ್ತಾನೆ ಅಂತ ಹೇಳಿದರೆ, ತುಂಬ ಜನಕ್ಕೆ ಈ ಜಿಮ್ ಅಥವಾ ವೆಯ್ಟ್ ಲಿಫ್ಟಿಂಗ್ ಬಗ್ಗೆ ತುಂಬ ಸ್ವಲ್ಪ ಜನರಲ್ ಪಬ್ಲಿಕ್ಕಿಗೆ ಕೆಲವೊಮ್ಮೆ ಸ್ವಲ್ಪ ಅದರ ಬಗ್ಗೆ ಕೆಲವರು ಏನೊಂದು ಹೇಳ್ತಾರೆ ಅಂತ ಹೇಳಿದರೆ ನಾಟ್ ಎಕ್ಸಾಕ್ಟ್ಲಿ ಫೇವರಬಲ್ ಅವರು, ಆಯ್ತಾ, ಅದರಿಂದ ತೊಂದರೆಗಳು ಉಂಟು ಅಂತಾನು ತುಂಬಾ ಹೇಳುವವರು ಜನರಲ್ ಪಬ್ಲಿಕ್ ಅಲ್ಲಿ ನೋಡ್ತೇವೆ. ಆ ತರ ಖಂಡಿತ ಇಲ್ಲ, ಅಫ್ಕೋರ್ಸ್ ಅಲ್ಲಿಯೂ ಸಹ ನಾವು ಜಾಗ್ರತೆ ಇರಬೇಕಾಗ್ತದೆ, ನಮ್ಮ ಫಾರ್ಮ್ ಪಾಶ್ಚರ್ ಎಲ್ಲ ನೋಡ್ಕೊಳ್ಬೇಕಾಗ್ತದೆ. ಬಟ್ ವೆಯ್ಟ್ ಲಿಫ್ಟಿಂಗ್ ಅಂತ ಹೇಳಿದರೆ ಜಿಮ್ಮಲ್ಲಿ ಏನು ನಾವು ವೆಯ್ಟ್ಸ್ ಮಾಡ್ತೇವಲ್ಲ, ಇಟ್ಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್ ಎಸ್ಪೆಷಲಿ ಇನ್ ವಿಮೆನ್ ಹೆಂಗಸರಲ್ಲಿ. ಯಾಕಂತ ಹೇಳಿದರೆ ಈ ಆಸ್ಟಿಯೋಪೊರೋಸಿಸ್ ಅಂತ ಹೇಳೋದು ಜಾಸ್ತಿ ಕಂಡು ಬರೋದೇ ಹೆಂಗಸರಲ್ಲಿ. ಸೊ ಒನ್ ಆಫ್ ದ ಮಾರ್ಕರ್ಸ್ ನಾವು ಏನು ನೋಡ್ತೇವಲ್ಲ, ಇಟ್ ಈಸ್ ನಮ್ಮ ಇನ್ ದ ಲೇಟರ್ ಬೋನ್ ಹೆಲ್ತ್, ಅಂದರೆ ಇನ್ ಎಲ್ಡರ್ಲಿ ಬೋನ್ ಹೆಲ್ತ್, ಟೋಟಲ್ ಮಸಲ್ ಮಾಸ್ ನಮ್ಮಲ್ಲಿ ಎಷ್ಟುಂಟು, ಮಸಲ್ ಟು ಫ್ಯಾಟ್. ಈಗ ಒಂದು ಕ್ರಾಸ್ ಸೆಕ್ಷನಲ್ಲಿ ಮಸಲ್ ಟು ಫ್ಯಾಟ್ ರೇಷಿಯೋ ಅಂತ ಏನು ನಾವು ಹೇಳ್ತೇವೆ, ಅದು ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಇಂಡಿಕೇಟರ್ಸ್ ಫಾರ್ ಲಾಂಗ್ ಟರ್ಮ್ ಇದು ಎಲ್ಡರ್ಲಿ ಹೆಲ್ತ್. ಸೊ ಮಸಲ್ ಮಾಸನ್ನು ನಿಮ್ಗೆ ಮೇಂಟೈನ್ ಮಾಡಬೇಕು ಅಂತ ಹೇಳಿದರೆ ಇದೇ ಥರ ವೆಯ್ಟ್ ಲಿಫ್ಟಿಂಗ್ ಮಾಡೋದು ಎಸೆನ್ಷಿಯಲ್.
0: ನೀವು ಕುತ್ತಿಗೆ ಬಗ್ಗೆ ಹೇಳಿದ್ರಿ, ರೀಸೆಂಟ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆಕ್ಸೆಸ್ ಮಾಡುವಾಗ ಬಾರ್ಬರ್ ಶಾಪ್ಗಳಲ್ಲೆಲ್ಲ ಈ ಕುತ್ತಿಗೆಯನ್ನು ಇದು ಮಾಡುವಂಥದ್ದೆಲ್ಲ ಇರ್ತದೆ, ಅದರ ಬಗ್ಗೆ ನೀವೇನು ಟಿಪ್ಸ್ ಕೊಡ್ತೀರಾ?
2: ಖಂಡಿತ ಮಾಡಬಾರ್ದು, ಖಂಡಿತ. ಯಾರಾದರೂ ನಿಮ್ಮ ಕುತ್ತಿಗೆ ಕೈ ಹಾಕ್ಲಿಕ್ಕೆ ಹೋದ್ರೆ ಮೊದಲು ಬೇಡ ಅಂತ ಹೇಳಿ, ಖಂಡಿತ ಮಾಡಿಸ್ಕೊಳ್ಬೇಡಿ. ಏನಾದರೂ ಮಸಾಜಸ್ ಅದು ಇದ್ರೆ ಆದಷ್ಟು ಮಟ್ಟಿಗೆ ಸ್ವಲ್ಪ ಆಥರೈಸ್ಡ್ ಕಡೆಯಲ್ಲಿ ಸ್ವಲ್ಪ ಅದರ ಬಗ್ಗೆ ಕಲ್ತಿರೋರು ಗೊತ್ತಿರೋರ ಹತ್ರ ಮಾಡಿಸ್ಕೊ. ಇನ್ನೋಸೆಂಟ್ ಮಸಾಜ್ ಸ್ವಲ್ಪ ಹೆಡ್ ಮಸಾಜ್ ಕುತ್ತಿಗೆ ಶೋಲ್ಡರ್ ಮಸಾಜಸ್ ಎಲ್ಲ ಓಕೆ, ಬಟ್ ಈ ರೀತಿ ಅಂತ ನಟ್ಟಿ ತೆಗೆಯುವಂಥದ್ದು ಎಲ್ಲಿಯೇ ಯಾವುದೇ ಆಗಲಿ ಕುತ್ತಿಗೆ ಮಾತ್ರ, ಕುತ್ತಿಗೆ ಅಂತೂ ಡೆಫಿನೆಟ್ಲಿ ಮಾಡ್ಲಿಕ್ಕೆ ಕೂಡದು. ಅದು ಒಂದೇ ಸತಿ ಕುತ್ತಿಗೆಯಲ್ಲಿ ತಿರುಗಿಸೋದು ಅದು ನಟ್ಟಿ ತೆಗೆಯೋದು ಅಂತೆಲ್ಲ ಹೇಳ್ತಾರಲ್ಲ, ಖಂಡಿತ ಮಾಡಬಾರ್ದು. ಕೈ ಕಾಲು ಸಹ ಹಾಗೆ, ಶೋಲ್ಡರ್ ಎಲ್ಲ ತುಂಬ ಎಕ್ಸ್ಟ್ರೀಮ್ ಇದು ಮಾಡಲಿಕ್ಕೆ ಹೋಗ್ತಾರೆ ಅವರು, ಅಂತ ಡೈರ್ ಇದಿರುವುದಿಲ್ಲ, ಬಟ್ ಕುತ್ತಿಗೆ ಡೆಫಿನೆಟ್ಲಿ
0: ತುಂಬಾ ಸೆನ್ಸಿಟಿವ್ ನರಗಳು.
2: ಹೌದು ಹೌದು, ಎಲ್ಲ ನರಗಳು ನಮ್ಮ ಮೆದುಳಿಂದ ಕೈಕಾಲಿಗಿಂತ ಎಲ್ಲದು ಹಾರ್ಟಿಗೆ ನಮ್ಮ ಬೇರೆ ಆರ್ಗನ್ಸ್ಗೆ ಬರೋದು ಎಲ್ಲದಕ್ಕೆ ಬರು, ಉಸಿರಾಟವನ್ನು ಕಂಟ್ರೋಲ್ ಮಾಡುವಂಥದ್ದು ಎಲ್ಲವೂ ಸ್ಪೈನಲ್ ಕಾರ್ಡ್ ಮುಖಾಂತರವೇ ಬರ್ತದೆ. ಹೆಚ್ಚಿನ ಅಂಶ ಆ ಥರ ಆಗುದಿಲ್ಲ, ಬಟ್ ದೇರ್ ಇಸ್ 1 in 1,000 ಚಾನ್ಸ್ ಆದದ್ದು ಕೆಲವು ಉಂಟು ಆ ಥರ. ಇದು ಕಂಪ್ಲೀಟ್ಲಿ ಕ್ವಾಡ್ರಿಪೇರಿಸಿಸ್ ಆದದ್ದು, ಅಂದರೆ 4 2 ಕೈ 2 ಕಾಲು

0: ಶುಗರ್ಸೇ ಇರ್ತದೆ. ಸೊ ಅಷ್ಟು ಶುಗರ್ ನಮ್ಮ ಬಾಡಿ ಹೆಲ್ತಿಗೆ ಖಂಡಿತ ಒಳ್ಳೇದಲ್ಲ. ಇನ್ ಎನಿ ಕೇಸ್ ಜಾಯಿಂಟ್ ಹೆಲ್ತ್, ಮಸಲ್ ಹೆಲ್ತಿಗೆ ಅದು ಒಳ್ಳೇದಲ್ಲ.
1: ಡಾಕ್ಟರ್, ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮೂಳೆ ಚಿಕಿತ್ಸಾ ವಿಭಾಗ ಇದೆ, ಅದರಲ್ಲಿ ಏನೆಲ್ಲ ಜನರಿಗೆ ಫೆಸಿಲಿಟಿ ಇದೆ, ಅದರ ಬಗ್ಗೆ ಸೌಲಭ್ಯಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ?
0: ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ನಾವು ಸದ್ಯಕ್ಕೆ 4 ಜನ ಕನ್ಸಲ್ಟೆಂಟ್ಸ್ ಇದ್ದೇವೆ. ನಾವು ಒಂದು ಕಾಂಪ್ರಿಹೆನ್ಸಿವ್ ಬೋನ್ ಅಂಡ್ ಜಾಯಿಂಟ್ ಹೆಲ್ತ್ ನಾವು ಕೊಡ್ತಾ ಇದ್ದೇವೆ. ನಮಗೆ ಗೊತ್ತಿದ್ದಾಗೆ ಯಾವುದೇ ತೊಂದರೆ, ಎಲುಬು ಮತ್ತೆ ಕೀಲುಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆ ಆದರೂ ಸಹ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೇವೆ. ಸ್ಟಾರ್ಟಿಂಗ್ ವಿತ್ ಟ್ರಾಮಾ. ಟ್ರಾಮಾ ಅಂತ ಹೇಳಿದ್ರೆ ಪೆಟ್ಟಾಗುವಂಥದ್ದು, ಯಾವುದೇ ರೀತಿಯ ಎಲುಬು ಕೀಲಿಗೆ ಎಲ್ಲಿಗೂ ಪೆಟ್ಟಾದರೂ ಸಹ ನಾವು ಅದಕ್ಕೆ ಬೇಕಾಗುವಂತಹ ಟ್ರೀಟ್ಮೆಂಟ್ ಮಾಡ್ತೇವೆ. ಪ್ಲಾಸ್ಟರ್ ಹಾಕಿಯ ಅಥವಾ ಕೆಲವು ಸಂದರ್ಭದಲ್ಲಿ ಆಪರೇಷನ್ ಮಾಡಿ ಅದಕ್ಕೆ ಬೇಕಾದಂಥ ಚಿಕಿತ್ಸೆ ಮಾಡ್ತೇವೆ. ಮತ್ತೆ ಸ್ಪೈನ್, ಬೆನ್ನುಹುರಿಯ ಚಿಕಿತ್ಸೆ, ಬೆನ್ನುಹುರಿಯಲ್ಲಿ ಯಾವುದೇ ರೀತಿ ತೊಂದರೆ ಆದರೂ ಸಹ ಅದು ಸಹ ಪೆಟ್ಟಾಗಿ ಬೆನ್ನುಹುರಿ ಇದು ಫ್ರ್ಯಾಕ್ಚರ್ ಆದಾಗ ಅದರದ್ದು ಟ್ರೀಟ್ಮೆಂಟ್ ಆಗಲಿ. ಡಿಸ್ಕ್ ಪ್ರೊಲ್ಯಾಪ್ಸ್ ತುಂಬ ಕಾಮನ್ ಇತ್ತೀಚೆಗೆ ಎಲ್ಲ ನೋಡ್ತೇವೆ. ಸೊ ಡಿಸ್ಕ್ ಪ್ರೊಲ್ಯಾಪ್ಸ್ ಸಂಬಂಧಪಟ್ಟಂಥ ಕಾಯಿಲೆಗಳು ಅದು ಆಗಲಿ. ಮತ್ತು ಸ್ಪೋರ್ಟ್ಸ್ ಇಂಜುರಿ, ಮೊಣಕಾಲು, ಯೂಶಲಿ ಶೋಲ್ಡರ್ ಮತ್ತು ಭುಜ ಮತ್ತು ಮೊಣಕಾಲಿನಲ್ಲಿ ಸ್ಪೋರ್ಟ್ಸ್ ಇಂಜುರೀಸ್ ಆಗ್ತದೆ. ACL ಟೇರ್ಸ್ ಅಥವಾ ಮೆನಿಸ್ಕಸ್ ಟೇರ್ಸ್ ಏನೆಲ್ಲ ಇರ್ತದೆ ಅದನ್ನೆಲ್ಲ ನಾವು ಆ್ಯಂಡ್ ಆರ್ಥ್ರೋಸ್ಕೋಪಿಕಲಿ ರಿಪೇರ್ ಮಾಡ್ತೇವೆ. ಕೀ ಹೋಲ್ ಸರ್ಜರಿ ಅಂತ ಏನು ಹೇಳ್ತೇವೆ, ಕೀ ಹೋಲ್ ಸರ್ಜರಿ ಮಾಡಿ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಗಳು, ಹಿಪ್ ಮತ್ತು ನೀ ರಿಪ್ಲೇಸ್ಮೆಂಟ್ ಸರ್ಜರಿಗಳು ಮಾಡ್ತೇವೆ ನಾವು. ಆಲ್ಮೋಸ್ಟ್ ಎಲ್ಲ ಕಾಂಪ್ರಿಹೆನ್ಸಿವ್ ಬೋನ್ ಅಂಡ್ ಜಾಯಿಂಟ್ ಕೇರ್ ನಾವು ಮಾಡ್ತೇವೆ.
1: ಕೊನೆಯಲ್ಲಿ ನಾನು ಕೇಳೋದಾದರೆ, ಈಗ ಎಮರ್ಜೆನ್ಸಿ ಸಮಯದಲ್ಲಿ ಲೈಕ್ ಈಗ ಒಂದು ಆಕ್ಸಿಡೆಂಟ್ ಆದಾಗ ಅಥವಾ ಏನಾದರೂ ಬಿದ್ದು ಗಾಯ ಆದಾಗ ನಾನು ಗಮನಿಸಿದಾಗ ತುಂಬ ಮಂದಿ ನೆಗ್ಲೆಕ್ಟ್ ಮಾಡ್ತಾರೆ. ಅಂದರೆ ಏನಾದರೂ ಒಂದು ಬಿದ್ದ ತಕ್ಷಣ ಕಾಲು ಅಥವಾ ಕೈ ಏನಾದರೂ ಬಾತಿಕೊಂಡಿದ್ರೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ, ನಾಳೆ ಹೋಗ್ಬೋದು ಅಥವಾ ನಾಡಿದ್ದು ಹೋಗ್ಬೋದು ಅಂತ ಮುಂದೂಡ್ತಾರೆ. ಇಂಥ ಸಂದರ್ಭದಲ್ಲಿ ಎಲುಬಿಗೆ ಸ್ವಲ್ಪ ಸಮಸ್ಯೆಗಳು ಆಗುವಂಥ ಸಂಭವ ಜಾಸ್ತಿ ಇದೆ ಅಂತ ನಾನು ಗಮನಿಸಿದ್ದೇನೆ. ತಾವು ತಜ್ಞರಾಗಿ ಏನು ಸಲಹೆ ಕೊಡ್ತೀರಿ?
0: ಒಂದೇನು ಅಂತ ಹೇಳಿದರೆ, ಜನರಲಿ ನಾನು ಹೇಳ್ತಾ ಇದ್ದೇನೆ, ಇಂಜುರಿ ನೀವು ಸ್ಪೆಸಿಫಿಕ್ ಕೇಳಿದ ಸ್ಪೆಸಿಫಿಕ್ ಇಂಜುರಿ ಬಗ್ಗೆ ನಾನು ಇದು ಹೇಳ್ತೇನೆ. ಅದಕ್ಕಿಂತ ಮೊದಲು ಏನು ಹೇಳೋದು ಅಂತ ಹೇಳಿದರೆ, ನಾವೀಗ ಇತ್ತೀಚೆಗೆ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋದಾಗೆ, ರೋಡ್ಸ್ ಎಲ್ಲ ಕ್ರೌಡೆಡ್ ಆಗ್ತಾ ಹೋದಾಗೆ ಆಕ್ಸಿಡೆಂಟ್ಸ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಉಂಟು. ನಾವು ಒಂದೇನು ಅಂತ ಹೇಳಿದರೆ, ನೀವು ತುಂಬ ಸಂದರ್ಭದಲ್ಲಿ ನೋಡಿರ್ಬೋದು, ಈಗ ಆಕ್ಸಿಡೆಂಟ್ ಆಗಿ ಯಾರಾದರೂ ಬಿದ್ದಿರ್ತಾರೆ, ಅಲ್ಲಿಗೆ ಫಸ್ಟ್ ಹೋಗೋದು ಹತ್ರ ಯಾರಾದರೂ ಇದ್ದ ಜನಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಇಮ್ಮಿಡಿಯೇಟ್ಲಿ ಅವನನ್ನು ಎದ್ದು ಕೂರಿಸಲಿಕ್ಕೆ ಇದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ವಾ. ಕೈಯಲ್ಲಿ ಕಾಲಲ್ಲಿ ಹಿಡಿದು ಎಬ್ಬಿಸೋದು ಇದು ಮಾಡ್ತಾರೆ. ಯೂಶಲಿ ಅದು ಮಾಡದೇ ಇರುವುದು ಒಳ್ಳೆಯದು. ಎಲ್ಲಿ ಇರ್ತದೆ ಅಲ್ಲಿ ಅದನ್ನು ಸರೌಂಡಿಂಗನ್ನು ಸ್ವಲ್ಪ ಸೆಕ್ಯೂರ್ ಮಾಡಿ ಹಾಗೆ ಸೇಫಾಗಿ ಆ ಕಡೆ ಆದಷ್ಟು ಕಡಿಮೆ ಮೂಮೆಂಟ್ಸ್ ಮಾಡಿ ಆ್ಯಂಬುಲೆನ್ಸ್ ಬರೋ ತನಕ ವೇಟ್ ಮಾಡೋದು ಒಳ್ಳೆಯದು. ಇದು ಅವರು ಕಾನ್ಷಿಯಸ್ ಇದ್ದರೂ ಇಲ್ಲದ ಸಂದರ್ಭದಲ್ಲಿ ಎರಡು ಸಂದರ್ಭದಲ್ಲಿಯೂ ಅದೇ ಮಾಡೋದು ಒಳ್ಳೆಯದು. ಒಂದು ವೇಳೆ ಆ್ಯಂಬುಲೆನ್ಸ್ನ ಅಫ್ಕೋರ್ಸ್ ನಮ್ಮಲ್ಲಿ ಹಾಗೆ ಆಗುವುದಿಲ್ಲ, ಯಾಕಂತ ಹೇಳಿದರೆ ಆ್ಯಂಬುಲೆನ್ಸಸ್ ಹೆಚ್ಚಿನ ಅಂಶ ನಾವು ಆಕ್ಸೆಸಿಬಲ್ ಇರುವುದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಇರುವ ವೆಹಿಕಲ್ ಹಾಕಿ ಬರ್ತದೆ. ಆ ಸಂದರ್ಭದಲ್ಲಿ ಏನು ಅಂತ ಹೇಳಿದರೆ, ಕೈ ಕಾಲುಗಳಿಂದ ಕತ್ತಿ ಒಂದೇನು ಅಂತ ಹೇಳಿದರೆ, ಕುತ್ತಿಗೆ ಅನ್ನೊಂದು ಕರೆಕ್ಟಾಗಿ ಪ್ರೊಟೆಕ್ಟ್ ಮಾಡಬೇಕು. ಆಯಿತು, ಫಸ್ಟ್ ಕುತ್ತಿಗೆಯನ್ನು ತುಂಬ ಸ್ಟಡಿಯಾಗಿ ಹಿಡ್ಕೊಂಡು, ಆದಷ್ಟು ಸ್ಟಡಿಯಾಗಿ ಹಿಡ್ಕೊಂಡು ಸ್ಲೋಲಿ ತಲೆಯನ್ನು ಕುತ್ತಿಗೆಯನ್ನು ಒಬ್ಬ ಸಪ್ರೇಟಾಗಿ ಒಬ್ಬ ಹಿಡ್ಕೊಂಡು ಬಾಕಿದವ್ರು ಇದು ಹಿಡ್ಕೊಂಡು ಸ್ಟೆಬಿಲೈಸ್ ಮಾಡಿ ಕರ್ಕೊಂಡು ಬರಬೇಕು, ಇನ್ ಕೇಸ್ ಯಾರಾದರೂ ಕಾನ್ಷಿಯಸ್ ಇಲ್ಲ ಅಂತ ಹೇಳಿದರೆ. ಇನ್ನೊಂದು ನೀವು ಹೇಳಿದಾಗೆ, ಈಗ ಪೆಟ್ಟಾದಾಗ ಡಿಲೇಡ್ ಪ್ರೆಸೆಂಟೇಷನ್ ಟು ದ ಹಾಸ್ಪಿಟಲ್ ಅಂತ ಹೇಳ್ತಾರೆ. ಬೋನ್ ಎಸ್ಪೆಷಲಿ ಫ್ರ್ಯಾಕ್ಚರ್ ಆದ ಸಂದರ್ಭದಲ್ಲಿ ಇದು ಯೂಶ್ವಲಿ ಟೈಮ್ ನಮಗೆ ಸೆನ್ಸಿಟಿವ್ ಇರ್ತದೆ. ಯಾಕಂತ ಹೇಳಿದರೆ, ಸ್ವಲ್ಪ ಟೈಮಲ್ಲಿ ಬೋನ್ ತನ್ನಷ್ಟಕ್ಕೆ ಅದು ಹೀಲ್ ಆಗಲಿಕ್ಕೆ ಶುರು ಆಗ್ತದೆ. ಅದು ಯಾವ ಇದ್ದ ರೀತಿಯಲ್ಲಿ, ಯಾವ ಮುರಿದ ರೀತಿಯಲ್ಲೇ ಅದು ಹೀಲ್ ಆಗಲಿಕ್ಕೆ ಶುರು ಆಗ್ತದೆ. ವಿದಿನ್ ಅ ವೀಕ್, ಒಂದು ವಾರ, 10 ದಿವಸಗಳಲ್ಲಿ ಅದು ಹಾಗೆ ಮಾಡಲಿಕ್ಕೆ ಶುರು ಆಗ್ತದೆ. ಸೊ ಆ ಸತ್ವ ಲೇಟಾಗಿ ಬಂದದರಲ್ಲಿ ನಾವು ಅದನ್ನು ಪುನಃ ಮೊದಲಿನ ರೀತಿಯಲ್ಲಿ ಜೋಡಿಸ್ಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಅದು ಆಲ್ರೆಡಿ ಯಾವ ರೀತಿಯಲ್ಲಿ ಮುರಿದಿರ್ತದೆ ಅದೇ ರೀತಿಯಲ್ಲಿ ಹೀಲ್ ಆಗಲಿಕ್ಕೆ ಶುರು ಆಗಿರ್ತದೆ. ಅದು ಟೈಮ್ ಸೆನ್ಸಿಟಿವ್ ಆದ್ದರಿಂದ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಬರೋದು ಒಳ್ಳೆಯದು. ಇವಾಗ ಈಗಂತೂ ಹಾಸ್ಪಿಟ್ಲಿಗೆ ಬರದೇ ಇರೋದಕ್ಕೆ ಕಾರಣನೇ ಇಲ್ಲ. ಯಾಕಂತ ಹೇಳಿದರೆ, ಅದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಂತೂ ಯಾವುದೇ ಮೂಲೆಯಲ್ಲಿ ಸಹ ಇದ್ದರೂ ಸಹ ಅರ್ಧ ಗಂಟೆಗಿಂತ ಜಾಸ್ತಿ ಒಂದು ಒಳ್ಳೆ ಆಸ್ಪತ್ರೆಗೆ ಇರುವಂಥ ಜಾಗ ತುಂಬ ಕಮ್ಮಿ ಇರ್ತದೆ. ಯಾವುದೇ ಕಾರ್ನರ್ ಆದರೂ ಸಹ ವಿದಿನ್ 30 ಮಿನಿಟ್ಸ್ ಅವರಿಗೆ ಒಂದು
1: ರೀಚ್.
0: ಟರ್ಷರಿ ಕೇರ್ ಹಾಸ್ಪಿಟಲ್ ಸಿಗದಿದ್ರು ಸಹ ಒಂದು ಅಟ್ಲೀಸ್ಟ್ ಪ್ರೈಮರಿ ಕೇರ್ ಹಾಸ್ಪಿಟಲ್ ಅಂತೂ ಖಂಡಿತ ಅರ್ಧ ಗಂಟೆ ದೂರದಲ್ಲಿ

0: ಉಂಟು ನಮ್ಮ ಊರಲ್ಲಿ ಅಟ್ಲೀಸ್ಟ್. ಬೇರೆ ಕಡೆ ಸ್ವಲ್ಪ ಇದೇನು ಇಲ್ಲ, ಬಟ್ ಸೊ ಹಾಗಾಗಿ ಬಂದು ಆಸ್ಪತ್ರೆಗೆ ಬಂದು ನೋಡಿಕೊಂಡು ಅಟ್ಲೀಸ್ಟ್ ಏನಾಗಿದೆ ಅಂತ ನೋಡಿ, ಮತ್ತೆ ಲೇಟರ್ ಅವರು ಇದು ಅದಕ್ಕೆ ಟ್ರೀಟ್ಮೆಂಟ್ ಮಾಡುವಂತ ಡಿಸಿಷನ್ ಅವರದೇ, ಬಟ್ ಅಟ್ಲೀಸ್ಟ್ ಡಯಾಗ್ನೋಸಿಸ್ ಮಾಡುವಂಥದ್ದು ಮಾಡಬೇಕಾಗ್ತದೆ ಒಂದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ನೀವು ಹೇಳಿದ ಹಾಗೆ ಇಮ್ಮಿಡಿಯೇಟ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಸಣ್ಣ ಪುಟ್ಟ ಗಾಯಗಳು ಇಮ್ಮಿಡಿಯೇಟ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಅದನ್ನು ಐಸ್ ಅಪ್ಲೈ ಮಾಡಬೇಕು, ಮತ್ತು ಸಾಧ್ಯ ಆದರೆ ಸ್ಪ್ಲಿಂಟ್ ಮಾಡಬೇಕು. ಸ್ಪ್ಲಿಂಟ್ ಅಂತ ಹೇಳಿದರೆ ಅದನ್ನು ಅಲ್ಲಾಡದ ಹಾಗೆ ಒಂದು ಕಾರ್ಡ್ಬೋರ್ಡ ಅಥವಾ ಒಂದು ಮರದ ಹಲಗೆ ಏನಾದರೂ ಒಂದು ಇಟ್ಟು ಅದನ್ನು ಸೆಕ್ಯೂರ್ ಮಾಡಿ ಅದು ಅಲ್ಲಾಡದ ಹಾಗೆ ನೋಡ್ಕೊಳ್ಬೇಕು. ಮತ್ತು ಐಸ್, ಯಾವುದೇ ತಂಪಾದ ಇದು ಕೋಲ್ಡ್ ಪ್ಯಾಕ್ಸ್ ಐಸ್ ಇಟ್ಬಿಡಬೇಕು.
1: ಇಷ್ಟು ಹೊತ್ತು ಈ ಮೂಳೆಯ ಆರೋಗ್ಯದ ಕುರಿತಾಗಿ ಅಗತ್ಯವಾದಂತಹ ಮಾಹಿತಿಯನ್ನು ನಮ್ಮ ಕೆಳಗರಿಗೆ ಒದಗಿಸಿದಿರಿ, ಅದಕ್ಕೆ ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು.
0: ನಮಸ್ಕಾರ, ಥ್ಯಾಂಕ್ ಯು.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಕಾರ್ಯಕ್ರಮದ ಆರಂಭಕ್ಕೆ ಕನ್ನಡದ ಜನಪ್ರಿಯ ರಂಗ SSLC ಚಿತ್ರದ ಈ ಸುಮಧುರ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಂದೀಪ್ ಚೌಟ. ವಿ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯ ರಚನೆ ಮಾಡಿದ ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಕೆ

ಮುಂದೆ ಲಂಕೇಶ್ ಪತ್ರಿಕೆ ಚಿತ್ರದ ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಬಾಬ್ಜಿ ಸಂದೀಪ್ ಅವರ ಸಂಗೀತ ಸಂಯೋಜನೆಯ ಒಂದು ಮನಮಿಡಿಯುವ ಗೀತೆ. ಈ ಹಾಡನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಕವಿತಾ ಕೃಷ್ಣಮೂರ್ತಿ.

ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಹಾಡನ್ನು ಕೇಳಿದ್ದೀರಿ. ಇದೀಗ ಮುಂದೆ ಕೇಳಿ ಕನ್ನಡದ ಸೂಪರ್ ಹಿಟ್ ಚಿತ್ರ ಹುಚ್ಚ ಚಿತ್ರದ ಹೃದಯ ಸ್ಪರ್ಶಿಸುವ ಗೀತೆ. ರಾಜೇಶ್ ಕೃಷ್ಣನ್ ಹಾಡಿರುವ ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್. ಸಾಹಿತ್ಯ ಕೆ ಕಲ್ಯಾಣ್.

ಬಳಿಕ ಕನ್ನಡದ ಹಿಟ್ ಚಿತ್ರ ಕುಶಲವೇ ಕ್ಷೇಮವೇ ಚಿತ್ರದ ಗೀತೆ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಮಣಾಥ್. ಸಾಹಿತ್ಯ ರಚನೆ ಕೆ ಕಲ್ಯಾಣ್. ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

ರಾಜೇಶ್ ಕೃಷ್ಣನ್ ಅವರ ಸುಮಧುರ ಧ್ವನಿಯ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಮನೋರಂಜನಾತ್ಮಕ ಚಿಟ್ಟೆ ಚಿತ್ರದ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಮೂಡಿಬಂದ ರಾಜೇಶ್ ಕೃಷ್ಣನ್ ಮತ್ತು ಕೆ ಎಸ್ ಚಿತ್ರ ಅವರು ಆಡಿರುವ ಗೀತೆ.

ರವಿ ಮನೋಹರ್ ಅವರ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಜನಪ್ರಿಯ ಯಜಮಾನ ಚಿತ್ರದ ಈ ಮಧುರ ಗೀತೆಯನ್ನು ಕೇಳೋಣ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್, ಸಾಹಿತ್ಯ ಕೆ ಕಲ್ಯಾಣ್, ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

0: ಇದುವರೆಗೆ ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ಅವರ ವಿಶೇಷ ಚಿತ್ರಗೀತೆಗಳನ್ನು ಕೇಳಿದ್ದೀರಿ. ಮತ್ತೊಂದು ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.gov.in.
2: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾನಿವತ್ತು ಖುಷಿ ಖಜಾನೆ ಪ್ರೋಗ್ರಾಮ್ ಅಲ್ಲಿ ಮೊಬೈಲ್ ನಮ್ಮ ಫ್ರೆಂಡ್ ಎನಿಮಿನಾ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ನಮ್ಮೆಲ್ಲರ ಜೊತೆನು ಒಂದು ಜೀವ ಇಲ್ದಿರೋ ವಸ್ತು ನಮ್ಮ ಜೀವನದಲ್ಲಿ ಒಬ್ಬ ಜೀವ ಇರೋ ವ್ಯಕ್ತಿಗಿಂತ ಹೆಚ್ಚು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದೇ ನಮ್ ಕೈಯಲ್ಲಿರೋ ಮೊಬೈಲ್. ಆದ್ರೆ ಯಾರಾದ್ರೂ ಯಾವತ್ತಾದ್ರೂ ಮೊಬೈಲ್ ಕೆಟ್ಟದಾ ಒಳ್ಳೇದಾ ಅಂತ ಕೇಳಿದ್ರೆ ಮೆಜಾರಿಟಿ ಮೊಬೈಲ್ ಕೆಟ್ಟದು ಅಂತಾನೆ ಹೇಳ್ತಾರೆ. ಮೊಬೈಲ್ ನೋಡಿದ್ರೆ ಹಾಳಾಗ್ತಾರೆ ಅಂತಾರೆ. ಎಲ್ರ ಮನಸ್ಸಲ್ಲೂ ಇರೋದು ಅದೇ. ಆದ್ರೆ ಯಾಕೆ ಹಾಗಂತಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ಮೊಬೈಲ್ ಬೇಕು, ಆದ್ರೆ ಅದನ್ನ ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ. ಮೊಬೈಲ್ ಕೂಡ ನಮ್ಮ ಫ್ರೆಂಡೇ, ಆದ್ರೆ ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ. ಹಾಗಾದ್ರೆ ಮೊಬೈಲ್ ಅಲ್ಲಿ ಅಂತದ್ದೇನಿದೆ, ಅದು ಹೇಗೆ ನಮ್ಮ ಫ್ರೆಂಡ್ ಆಗುತ್ತೆ, ಇದ್ರ ಬಗ್ಗೆ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಿಮ್ ಜೊತೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಆಗ್ಲೇ ನಾವು ಮೊಬೈಲ್ ಫೋನ್ ನಮ್ಮ ಫ್ರೆಂಡ್ ಅಂತ ಅಂದೆ. ಹೇಗೆ ಅಂತ ಈಗ ಹೇಳ್ತೀನಿ ಕೇಳಿ. ಈಗ ಎಲ್ರು ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ರೆ ಮಕ್ಕಳು ಹಾಳಾಗ್ತಾರೆ, ಮಕ್ಕಳಿಗೆ ಫೋನ್ ಹುಚ್ಚು ಹಿಡಿಯುತ್ತೆ ಅಂತಾರೆ. ಅದೇ ಡುಲಿಂಗೋ ಆಪ್, ಖಾನ್ ಅಕಾಡೆಮಿ ಆಪ್, ಫೋಟೋ ಮ್ಯಾಥ್, ಬೈಜೂಸ್ ನಂತಹ ಆಪ್ಗಳು ಮಕ್ಕಳಿಗೆ ನಾಲೆಡ್ಜ್ ಪಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡುಲಿಂಗೋ ಅನ್ನೋ ಆಪ್ ಮಕ್ಕಳಿಗೆ ಸೇರಿದಂತೆ ಎಲ್ಲರಿಗೂ ಸುಮಾರು 40 ಹೆಚ್ಚು ಭಾಷೆಯನ್ನ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆ ಈ ಬೈಜೂಸ್, ಖಾನ್ ಆಪ್, ವೇದಾಂತನಂತ ಆಪ್ಗಳು ಮಕ್ಕಳಿಗೆ ಮ್ಯಾಥ್ಸ್, ಸೈನ್ಸ್ ನಂತಹ ಸಬ್ಜೆಕ್ಟ್ಗಳನ್ನ ಹೇಳ್ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮಕ್ಕಳಿಗೆ ಅಂತಾನೆ ಕೆಲವು ಸ್ಟೋರಿ ಆಪ್ಸ್ ಇದೆ. ಅಂದ್ರೆ ಈ ಪ್ರತಿಲಿಪಿ, ಕುಕು FM, ಸ್ಟೋರಿ ಟೆಲ್, ಅಮೆಜಾನ್ ಕಿಂಡಲ್, ಹೀಗೆ ತುಂಬಾ ಇದೆ. ಮಕ್ಕಳಿಗೆ ಇಂತಹ ಸ್ಟೋರಿ ಆಪ್ಗಳಿಂದ ಕತೆ, ಹಾಡು ಮುಂತಾದವುಗಳನ್ನ ಧ್ವನಿ ರೂಪದಲ್ಲಿ ಕೇಳಿಸಬಹುದು. ಇನ್ನು ಈಗಿನ ಜನರೇಷನ್ಗೆ ತುಂಬಾ ಯೂಸ್ಫುಲ್ ಆಗಿರೋದು ಓಲಾ, ಊಬರ್, ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ. ಈ ಓಲಾ ಮತ್ತೆ ಊಬರ್ ಟ್ಯಾಕ್ಸಿ ಬುಕಿಂಗ್ ಆಪ್ಗಳು. ನಾವು ಎಲ್ಲಾದ್ರೂ ಹೋಗಿ ವೆಹಿಕಲ್ ಇಲ್ಲದೆ ಒದ್ದಾಡಿದಾಗ ಈ ಓಲಾ ಅಥವಾ ಊಬರ್ನ ಸಹಾಯದಿಂದ ಕಾರ್ ಅಥವಾ ಟ್ಯಾಕ್ಸಿನ ಬುಕ್ ಮಾಡಬಹುದು. ಸುಮ್ನೆ ಆಟೋ ಹಿಡಿಬೇಕು ಅನ್ನೋ ಟೆನ್ಷನ್ ಇರಲ್ಲ. ಇನ್ನು ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ ನಮ್ಗೆ ಹೊಟ್ಟೆ ಹಸ್ದಾಗ ನಾವಿರೋ ಜಾಗಕ್ಕೆ ಊಟ ತಂದ್ಕೊಡೋ ಆಪ್ಗಳು. ಅಲ್ಲದೆ ನಾವ್ ಎಲ್ಲಾದ್ರೂ ಗೊತ್ತಿಲ್ಲದೆ ಇರೋ ಊರಿಗೆ ಹೋದ್ರೆ ಅಲ್ಲೇ ಹತ್ತಿರದಲ್ಲಿರೋ ಹೋಟೆಲ್ ಹುಡ್ಕಕ್ಕೂ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಎಸ್, ಆಗ್ಲೇ ಕೆಲವು ಆಪ್ಗಳ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಅದನ್ನ ಕಂಟಿನ್ಯೂ ಮಾಡೋಣ. ನಾನಿವಾಗ ಒಂದು ಸ್ಪೆಷಲ್ ಆಪ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಅದೇ ವೇಜ್ ಆಪ್. ಇದೇನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೇಳ್ತೀನಿ ಕೇಳಿ. ನಾವೆಲ್ಲಾದ್ರೂ ಹೋಗ್ತಿದ್ದೀವಿ ಅಂದ್ರೆ ಈ ವೇಜ್ ಆಪ್ ಎಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಎಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತ ಮುಂಚೆನೆ ನಮ್ಗೆ ತೋರಿಸುತ್ತೆ. ಬರೀ ಅಷ್ಟೇ ಅಲ್ಲ, ಎಲ್ಲಿ ರೋಡ್ ಕೆಲಸ ಆಗ್ತಿದೆ, ಎಲ್ಲಿ ರಸ್ತೆ ಮುಚ್ಚಿದ್ದಾರೆ, ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತಾನು ತೋರಿಸುತ್ತೆ. ಅಲ್ಲದೆ ನಾವ್ ಯಾವ ರೂಟ್ ಇಂದ ಹೋಗ್ಬೋದು ಮತ್ತೆ ಯಾವ ರೂಟ್ ಇಂದ ಹೋದ್ರೆ ಬೇಗ ರೀಚ್ ಆಗ್ತೀವಿ ಅನ್ನೋದನ್ನು ತೋರಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಪ್ ಬಗ್ಗೆ ಮಾತಾಡೋದಿದೆ, ಅದ್ ಯಾವ್ದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಈ ಸ್ಪೀಡ್ ಆಗಿ ಹೋಗ್ತಿರೋ ಪ್ರಪಂಚದಲ್ಲಿ ಹೈ ಸ್ಪೀಡ್ ಆಗಿ ಓಡ್ತಿರೋದು ಅಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಿಂದೆ ಪ್ರಪಂಚದಲ್ಲಿ ವೇಗವಾಗಿ ಓಡ್ತಿದ್ದುದು ಯಾವುದು ಅಂತ ಕೇಳಿದ್ರೆ ಮನುಷ್ಯನ ಮನಸ್ಸು ಅಂತಿದ್ರು. ಅದೇ ಈಗ ಕೇಳಿದ್ರೆ ಚಾಟ್ GPT, ಜೆಮಿನಿ, ಮೆಟಾ AI ಅಂತಾರೆ. ಮನುಷ್ಯನಾದ್ರೂ 1 second ಯೋಚನೆ ಮಾಡಬಹುದು, ಆದ್ರೆ ಚಾಟ್ GPT, ಜೆಮಿನಿ, AI 0.5 second ಯೋಚನೆ ಮಾಡದೆ ತಟ್ ಅಂತ ನಾವು ಕೇಳಿದಕ್ಕೆಲ್ಲ ಉತ್ತರ ಕೊಡುತ್ತೆ. ಈ ಆಪ್ಗಳನ್ನ ಸೃಷ್ಟಿ ಮಾಡಿರೋ ಮನುಷ್ಯನನ್ನೇ ಹಿಂದೆ ಹಾಕಿ ಕೈಗೆ ಸಿಗದಿರೋಷ್ಟು ಸ್ಪೀಡ್ ಆಗಿ ಓಡ್ತಿದೆ. ಹಿಂದೆ ನಮ್ಗೇನಾದ್ರೂ ಬೇಕು ಅಂದ್ರೆ ಅಥವಾ ಕೇಳ್ಬೇಕು ಅನ್ಸಿದ್ರೆ ಗೂಗಲ್ ಮಾತ್ರ ಹೆಲ್ಪ್ ಮಾಡ್ತಿದ್ದುದು. ಆದ್ರೆ ಈಗ ಗೂಗಲ್ನ ಮರೆಸೋ ಅಷ್ಟು ಈ AI ಆಪ್ಗಳು ಬೆಳೀತಾ ಇವೆ. ನಮ್ಮನ್ನ ಹೆಚ್ಚು ಕಾಯಿಸದೆ ಕೇಳಿದ ತಕ್ಷಣ ಕೇಳಿದಕ್ಕೆಲ್ಲ ಉತ್ತರ ಕೊಡೋ ಈ ಆಪ್ಗಳು ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ, ಜೊತೆಗೆ ಕಂಫರ್ಟ್ ಕೂಡ ಕೊಡುತ್ತೆ. ನಾನು ಆಗ್ಲೇ ಒಂದು ಸೂಪರ್ ಆಪ್ ಬಗ್ಗೆ ಹೇಳ್ತೀನಿ ಅಂತ ಅಂದಿದ್ದೆ. ಆ ಸೂಪರ್ ಆಪ್ ಹೆಸರು Tata 1MG. ಈ ಆಪ್ ನಲ್ಲಿ ನಾವು ಔಷಧಿಗಳನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು, ಹೆಲ್ತ್ ರಿಲೇಟೆಡ್ ಅಡ್ವೈಸ್ ನ ಪಡ್ಕೋಬಹುದು. ಮತ್ತೆ Tata 1MG ಆಪ್ ನಲ್ಲಿ ಬ್ಲಡ್ ಟೆಸ್ಟ್ ಅಥವಾ ಬೇರೆ ಬೇರೆ ಲ್ಯಾಬ್ ಟೆಸ್ಟ್ ಗಳಿದ್ರೆ ಬುಕ್ ಮಾಡ್ಕೋಬಹುದು, ಜೊತೆಗೆ ಲ್ಯಾಬ್ ರಿಪೋರ್ಟ್ ಗಳನ್ನ ಆನ್ಲೈನ್ ಅಲ್ಲೇ ನೋಡಬಹುದು. ಮತ್ತೆ ಏನಕ್ಕೆ ತಡ, ನೀವು ಯೂಸ್ ಮಾಡಿ, ಈ ಆಪ್ ಗಳು ನಿಮ್ ಫೋನ್ ಅಲ್ಲೂ ಇರುತ್ತೆ. ನೀವು ಕೂಡ ಈ ಆಪ್ಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ 2 ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಸುಮ್ನೆ ಫೋನ್ ನ ಎಂಟರ್ಟೈನ್ಮೆಂಟ್ ಆಗಿ ಉಪಯೋಗಿಸುವ ಬದಲು ಹೀಗೆ ಯೂಸ್ಫುಲ್ ಆಗಿ ಉಪಯೋಗಿಸುವುದನ್ನ ಶುರು ಮಾಡಿ. ಆಗ ನಮ್ ಫೋನೇ ನಮ್ಮ ಬೆಸ್ಟ್ ಫ್ರೆಂಡ್ ಆಗುತ್ತೆ. ಇವತ್ತಿನ ಈ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಸಲ ಒಂದು ಹೊಸ ವಿಷಯ ನಿಮ್ಗೋಸ್ಕರ ತರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಖುಷಿಯಾಗಿರಿ. ಇದು ನಿಮ್ಮ ನೆಚ್ಚಿನ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ತಿಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳೋಣ. ಈ ಗೀತೆಗಳಿಗೆ ಸಂಗೀತ ಸಂಯೋಜನೆ ದೇವಾವರದು, ಸಾಹಿತ್ಯ ಕೆ ಕಲ್ಯಾಣ್. ಮೊದಲ ಗೀತೆ KS ಚಿತ್ರ ಅವರ ಧ್ವನಿಯಲ್ಲಿ.

0: ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಹಾಡಿನ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ.
1: ಕಣ್ಣಿನ ನೋಟಗಳು ಕೋಲ್ಮಿಂಚಿನ ಬಾಣಗಳು
2: ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿಂಕ್ ಚಿ

0: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ.

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ.

0: ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
2: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
1: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
3: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
4: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
0: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನ ಖಂಡಿತ ಇಲ್ಲ. ಅಪ್ಪ ಹೇಳಿ, ಅಪ್ಪ 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್. ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI,
1: ಯಾವ್ದ್ರಲ್ಲಾದ್ರು. ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದ್ಲು ಯಾವಾಗ್ಲೂ. ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿರಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಬುಡ್ಡಿ, ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ಯಾ?
1: ಮಾಮಾ, ನೋ ಶೇರಿಂಗ್.
0: ಏನಾದ್ರೂ ಸ್ಪೆಷಲ್? ಹಾಂ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, KYC ಗಾಗಿ. 10 ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ KYC ಅಪ್ಡೇಟ್ ಗಾಗಿ ಅಕೌಂಟ್ ನಂಬರ್, ಪಿನ್ ಹಾಗೂ OTP ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೇ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮಾ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. OTP ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಟ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇವತ್ತು ಊಟಕ್ಕೇನ್ ಮಾಡಿದೀಯಾ?
5: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
4: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
5: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
4: ಓ,
6: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
7: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
8: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ, ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ, ಅಲ್ವಾ ಸಿಸ್ಟರ್?
9: ಹಾ, ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
8: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು,
9: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ, ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
10: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
9: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
8: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ, ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್,
9: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
10: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: ಇದು ಸಂಗೀತದ ನಾದ. ಇದು ಪ್ರೇಮದ ನಾದ.
1: ನಾದ ನಾದ ಪ್ರೇಮದ ನಾದ.
0: ಇದು ಜನಸಮುದಾಯದ ನಾದ.
2: ನಾದಮಯ ಏ ಲೋಕವೆಲ್ಲ ನಾದಮಯ.
0: ಇದು ನಿಮ್ಮದೇ ರೇಡಿಯೋ, ನಿಮ್ಮದೇ ಧ್ವನಿ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಇದು ಸಂಗೀತದ ನಾದ. ಇದು ಪ್ರೇಮದ ನಾದ.
1: ನಾದ ನಾದ ಪ್ರೇಮದ ನಾದ.
0: ಇದು ಜನ ಸಮುದಾಯದ ನಾದ.
2: ನಾದಮಯ ಏ ಲೋಕವೆಲ್ಲ ನಾದಮಯ.
0: ಇದು ನಿಮ್ಮದೇ ರೇಡಿಯೋ, ನಿಮ್ಮದೇ ಧ್ವನಿ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಟಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.GOV.IN.
2: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ನಮಸ್ಕಾರ, ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರೇರ್ ತೆರೆದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೇನ ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಾನ್. ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಬುಡಕಟ್ಟು ಸಮುದಾಯದ ಜನನಾಯಕ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ವನವಾಸಿ ವೀರನ ಸ್ಮೃತಿಗೆ ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ನೈಋತ್ಯ ರೈಲ್ವೆಯ ಸಂಚಾರ ನಿಬಿಡ ರೈಲ್ವೆ ಕಾರಿಡಾರ್ಗಳಲ್ಲಿ ಒಂದಾದ ಬೆಂಗಳೂರು ತುಮಕೂರು ವಿಭಾಗದಲ್ಲಿ ಮಾರ್ಗ ವಿದ್ಯುದೀಕರಣ ಕಾಮಗಾರಿಗೆ 162.57 ಕೋಟಿ ರೂಪಾಯಿ ಅನುಮೋದಿತವಾಗಿದೆ. 120 ಟ್ರ್ಯಾಕ್ ಕಿಲೋಮೀಟರ್ಗಳನ್ನು 2x25 ಕಿಲೋವ್ಯಾಟ್ ಸಾಮರ್ಥ್ಯದ ವಿದ್ಯುದೀಕೃತ ಸಂಚಾರ ವ್ಯವಸ್ಥೆಯಾಗಿ ಪರಿವರ್ತಿಸಲಾಗುತ್ತಿದೆ. ಬೆಂಗಳೂರು ತುಮಕೂರು ರೈಲ್ವೆ ವಿಭಾಗ ಹೈಲಿ ಯುಟಿಲೈಸ್ಡ್ ನೆಟ್ವರ್ಕ್ ಮಾರ್ಗ 10ರ ಭಾಗವಾಗಿದೆ. ಇದು ಪುಣೆ ಹುಬ್ಬಳ್ಳಿ ಚಿಕ್ಕಜಾಜೂರು ಬೀರೂರು ತುಮಕೂರು ಬೆಂಗಳೂರು ಸೇಲಂ ಕನ್ಯಾಕುಮಾರಿ ಕಾರಿಡಾರ್ನಲ್ಲಿರುವ ಪ್ರಮುಖ ಆರ್ಥಿಕ ಮತ್ತು ಕೈಗಾರಿಕಾ ಕೇಂದ್ರಗಳನ್ನು ಸಂಪರ್ಕಿಸುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ಆಶೋತ್ತರ ರಾಷ್ಟವಾಗಿ ದೇಶ ಪರಿವರ್ತನೆಯಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಆತ್ಮನಿರ್ಭರ ಭಾರತ ಅಭಿಯಾನದ ಹಿನ್ನೆಲೆ ಯುವಜನರಿಗೆ ಅವಕಾಶಗಳು, ನಾವೀನ್ಯತೆ ಹಾಗೂ ಆತ್ಮವಿಶ್ವಾಸ ವೃದ್ಧಿಸಿದೆ ಎಂದು ಸುದ್ದಿಸಂಸ್ಥೆಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಭಾರತದ ಆರೋಗ್ಯ

0: ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. 44 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಆರೋಗ್ಯ ವಿಮೆ, 186,000 ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿದೆ. 18,000 ಹೆಚ್ಚು ಜನೌಷಧಿ ಕೇಂದ್ರಗಳ ಮೂಲಕ ಜನರಿಕ್ ಔಷಧಿಗಳು ಈಗ ಮಾರುಕಟ್ಟೆ ದರಕ್ಕಿಂತ 50%-90% ಕಡಿಮೆ ದರದಲ್ಲಿ ಲಭ್ಯವಿವೆ. 47 ಕೋಟಿಗೂ ಹೆಚ್ಚು ಟೆಲಿಮೆಡಿಸಿನ್ ಸಮಾಲೋಚನೆ ನಡೆಸಲಾಗಿದೆ. ಜೂನ್ 5 ವಿಶ್ವ ಪರಿಸರ ದಿನದ ಹಿನ್ನೆಲೆ ರಾಜ್ಯದ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಗ್ರಾಮಸಭೆ ಹಾಗೂ ತಾಯಿಯ ಹೆಸರಲ್ಲಿ ಒಂದು ಗಿಡ ನೆಡುವ ಅಭಿಯಾನವನ್ನು ಆಯೋಜಿಸಿ ವಿವಿಧ ಪ್ರಜಾತಿಯ ಸಸಿಗಳನ್ನು ನೆಡಲಾಯಿತು. ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ಅವರ ನಿವಾಸದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಡೆದು ಶ್ರದ್ಧಾಂಜಲಿ ಸಲ್ಲಿಸಿದರು. ಸೂರಜ್ ಅವರು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಅವರ ಮೊಮ್ಮಗ. ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಮನೆಗೊಂದು ಗ್ರಂಥಾಲಯ ಅಭಿಯಾನದ ಉಡುಪಿ ಜಿಲ್ಲೆ ಸಹ ಸಂಚಾಲಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಅಧ್ಯಕ್ಷ ಎಚ್ಪಿ ರವಿರಾಜ್ ಅವರನ್ನು ನೇಮಕಗೊಳಿಸಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ ಆದೇಶಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಎಚ್ಪಿ ರವಿರಾಜ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕ ಕಳೆದ 2.5 ವರ್ಷಗಳಿಂದ ಮನೆಯೇ ಗ್ರಂಥಾಲಯ ಎನ್ನುವ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ಮನೆ ಮನೆಗಳಿಗೆ ಹೋಗಿ ಗ್ರಂಥಾಲಯ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ. ಈ ಗ್ರಂಥಾಲಯದಲ್ಲಿ ಕನ್ನಡ ಪುಸ್ತಕಗಳು ಇರಬೇಕು, ಮನೆಗೆ ಬಂದಂತಹ ಅತಿಥಿಗಳು ಮತ್ತು ಮಕ್ಕಳು ಈ ಪುಸ್ತಕಗಳನ್ನು ಓದಬೇಕು, ಆ ಮೂಲಕ ಪುಸ್ತಕ ಖರೀದಿ ಮಾಡಿ ಗ್ರಂಥಾಲಯವನ್ನು ದೊಡ್ಡ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ಒಳ್ಳೆಯ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಇದೀಗ ಕನ್ನಡ ಪುಸ್ತಕ ಪ್ರಾಧಿಕಾರ ಇದೇ ರೀತಿಯಾದಂತಹ ಒಂದು ಅಭಿಯಾನವನ್ನ ಪ್ರಾರಂಭಿಸಿದ್ರು. ಸುಮಾರು 1,00,000 ಮನೆಗಳಲ್ಲಿ ಗ್ರಂಥಾಲಯ ಆಗಬೇಕು ಅಭಿಯಾನವನ್ನು ಪ್ರಾರಂಭಿಸಿದ್ರು. ಉಡುಪಿಯಲ್ಲಿಯೂ ಕೂಡ ಈ ಅಭಿಯಾನವನ್ನ ಆರಂಭಿಸಬೇಕು, ಈ ಮೂಲಕ ಕನ್ನಡ ಮನಸ್ಸುಗಳನ್ನ ತಲುಪಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಯಿತು.
0: ಮಂಡ್ಯ ಜಿಲ್ಲೆಯ ಎಲ್ಲ ಒತ್ತುವರಿ ಕೆರೆಗಳನ್ನು ಪಟ್ಟಿ ಮಾಡಿ ತಿಂಗಳಿಗೆ 5 ಕೆರೆಗಳ ಒತ್ತುವರಿ ತೆರವುಗೊಳಿಸುವುದಾಗಿ ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತ 21ನೇ ತಾರೀಕು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಯೋಜಿಸಿದೆ ಎಂದು ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ತಿಳಿಸಿದ್ದಾರೆ. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಜಿಮ್ಸ್ 6ನೇ ಘಟಿಕೋತ್ಸವ 13ನೇ ತಾರೀಕು ಶನಿವಾರ ಸಂಜೆ 4:30 ಆಯೋಜಿತವಾಗಿದೆ. ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗೆ ಇಂದು ಮತ್ತು ನಾಳೆ ರೆಡ್ ಅಲರ್ಟ್ ಪ್ರಕಟಿಸಿದೆ. ಭಾರೀ ಮಳೆ ಹಿನ್ನೆಲೆ ಮುಂಜಾಗ್ರತೆ ವಹಿಸುವಂತೆ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
2: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಳವ. ತುಂತುರು ಮಳೆಹನಿಗಳು ಧರೆಗೆ ಇಳಿದು ಭೂಮಿಯ ಮುಖವ ಚುಂಬಿಸುವ ಸಮಯ. ಒಣಗಿದ ಇಳೆಯು ಹಸಿರನುಟ್ಟು ತಂಪೆರಗಿ ಕಂಗೊಳಿಸುವ ಸಮಯ. ಆಕಾಶದ ಮಡಿಲಿನಿಂದ ಮುತ್ತಿನ ಹನಿಗಳು ಸರಸರಣಿ ಭೂವಿಗೆ ಬೀಳುತ್ತಿರುವಾಗ, ಮನೆಯ ಒಂದು ಮೂಳೆಯಲ್ಲಿ ಬೆಚ್ಚಗೆ ಕುಳಿತು ಮನಸ್ಸು ಎಲ್ಲೋ ತೇಳುತ್ತಿರುವಾಗ, ರೇಡಿಯೋ ನಿನಾದದ ಇಂಪಾದ ಸವಿಗಾನ ಚಿತ್ರಗೀತೆಗಳು ಕಿವಿಗೆ ಮುದ ನೀಡುವ ಸಮಯ. ಹೊರಗೆ ತಣ್ಣನೆ ಗಾಳಿ ಬೀಸುತ್ತಿದೆ. ಅಡುಗೆ ಮನೆಯ ಗಮಗಮ ತಿಂಡಿಯ ಕಂಪು ಬರುತ್ತಿರಲು ಕೈಯರೊಂದು ಕಪ್ ಕಾಫಿ ಹಿಡಿದು ಕಿಟಕಿಯ ಪಕ್ಕ ಕೂತು ಹಾಡು ಕೇಳು ಮಜಾನೇ ಬೇರೆ ಅಲ್ವಾ? ಹಾಗಾದ್ರೆ ಮತ್ತೆ ತಡ, ಈ ಸುಂದರ ಸಮಯಕ್ಕೆ ಸವಿಯನ್ನು ನೀಡಲು ಬರುತ್ತಿದೆ ನಮ್ಮ ಇಂದಿನ ಮೊದಲ ಹಾಡು. ಅಮೃತಧಾರೆ ಚಿತ್ರದ ಹರೀಶ್ ರಾಘವೇಂದ್ರ ಮತ್ತು ಸುಪ್ರಿಯಾ ಅಚ್ಚಾರ್ ಅವರ ಧ್ವನಿಯಲ್ಲಿ ಮೂಡಿಬಂದ, ನಗತ್ತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಈ ಹಾಡು ಇದೀಗ ನಿಮಗಾಗಿ.

ಅಮೃತಧಾರಿಯ ಹನಿಗಳ ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮಮಯವಾಗಿದೆ ಅಲ್ವಾ? ಹೊರಗೆ ಹನಿಗಳ ಸಿಂಚನ ಜೋರಾಗ್ತಾ ಇದ್ದ ಹಾಗೆ ಇತ್ತ ಎದೆಯ ಒಳಗು ಪ್ರೀತಿಯ ನೆನಪುಗಳ ಮಳೆ ಶುರುವಾಗ್ತಿದೆ. ಮೆಲೋಡಿ ಕಿಂಗ್ ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಧ್ವನಿಗೆ ಕರಗದ ಮನಸ್ಸುಗಳೇ ಇಲ್ಲ. ಡಾಕ್ಟರ್ ಉಮೇಶ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಚಕ್ರವರ್ತಿ ಸಿನಿಮಾದ ಈ ಎವರ್ಗ್ರೀನ್ ರೊಮ್ಯಾಂಟಿಕ್ ಸಾಂಗ್ ಇದೀಗ ನಿಮಗಾಗಿ

ಟು ಬ್ಯಾಕ್ ಮಳೆಯ ಹಾಡುಗಳ ಸರಣಿ ಸಾಕ್ತಾನೇ ಇದೆ. ಮೊದಲ ಮಳೆ ಅಂದ ತಕ್ಷಣ ಎಲ್ಲರ ಮನದಲ್ಲೂ ಏನೋ ಒಂಥರ ಹೊಸ ಖುಷಿ, ಆ ಮಣ್ಣಿನ ಸುವಾಸನೆ ತರೋ ನೆನಪುಗಳೇ ಹೆಸರು. ನಮ್ಮ ಲೈಫ್ನ ಮೊದಲ ಪ್ರೀತಿ ಕೂಡ ಮೊದಲ ಮಳೆ ತರಾಣೆ ಅಲ್ವಾ? ಯಾವತ್ತೂ ಮರೆಯೋಕೆ ಆಗಲ್ಲ. ಕವಿರಾಜ್ ಅವರ ಅದ್ಭುತ ಸಾಹಿತ್ಯದಲ್ಲಿ ಸೋನು ನಿಗಮ್ ಮತ್ತು ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಮೈನ ಚಿತ್ರದ ಮೆಗಾ ಹಿಟ್ ಮೆಲೋಡಿ ಇದೀಗ ನಿಮಗಾಗಿ. ಈ ಹಾಡು ಕೇಳಿ ಆ ಕಳೆದ ನೆನಪುಗಳನ್ನು ಮತ್ತೆ

ಮೊದಲ ಮಳೆಯ ಸವಿಯನ್ನು ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮ ಲೋಕದಲ್ಲಿ ತೇಲಾಡ್ತಾ ಇದೆ. ಮಳೆ ಬರ್ತಾ ಇರುವಾಗ ಪ್ರೀತಿ ಪಾತ್ರರ ಜೊತೆ ಏನೂ ಮಾತನಾಡದೆ ಸುಮ್ಮನೆ ಹಾಗೆ ಕುಳಿತುಕೊಳ್ಳೋದ್ರಲ್ಲೂ ಒಂಥರ ಖುಷಿ ಇದೆ ಅಲ್ವಾ? ಕಣ್ಣಲ್ಲಿ ನೂರು ಮಾತು ಆಡು ಇಂತಹ ಒಂದು ಮಧುರ ಕ್ಷಣಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತರಹ ಒಪ್ಪುತ್ತೆ ಈ ಹಾಡು. ಕವಿರಾಜ್ ಅವರ ಸಾಹಿತ್ಯ, ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಸುಮಧುರ ಧ್ವನಿಯಲ್ಲಿ ಮೂಡಿಬಂದ ಅಮರ್ ಚಿತ್ರದ ಈ ಹಾಡನ್ನು ಕೇಳಿ ಆನಂದಿಸಿ.

ಅಮೃತಧಾರಿಯಿಂದ ಶುರುವಾದ ಮೊದಲ ಮಳೆಯಲ್ಲಿ ನೆನೆದು ಸುಮ್ಮನೆ ಹಾಗೆ ಪ್ರೀತಿಯ ಲೋಕದಲ್ಲಿ ತೇಲಾಡುತ್ತಾ ಬಂದ ನಮ್ಮ ಇವತ್ತಿನ ಮಳೆಗಾಲದ ಸ್ಪೆಷಲ್ ಸಿನಿಗೀತೆಗಳ ಜರ್ನಿ ಈಗ ಕೊನೆಯ ಘಟ್ಟಕ್ಕೆ ಬಂದಿದೆ. ಕಾರ್ಯಕ್ರಮದ ಕೊನೆಯ ಹಾಡು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಪ್ರಶಾಂತಗೊಳಿಸುವಂತಹ ಒಂದು ಅದ್ಭುತ ಗೀತೆ. ಗಂಧರ್ವ ಅವರ ಸಾಹಿತ್ಯದಲ್ಲಿ ನಮ್ಮೆಲ್ಲರ ನೆಚ್ಚಿನ ಗಾನ ಗಂಧರ್ವ ಡಾಕ್ಟರ್ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಕಾಲ್ಗೆಜ್ಜೆ ಸಿನಿಮಾದ ಈ ಸಾರ್ವಕಾಲಿಕ ಮಧುರ ಗೀತೆಯನ್ನು ಕೇಳಿ ಆನಂದಿಸಿ.

ಹೊರಗೆ ಇನ್ನು ಮಳೆ ಬರ್ತಾನೇ ಇದೆ. ವಾತಾವರಣ ಕೂಲ್ ಆಗಿದೆ. ನೀವೆಲ್ಲರೂ ಮನೆಯಲ್ಲಿ ಬೆಚ್ಚಗೆ ಕುಳಿತು ಬಿಸಿ ಬಿಸಿ ತಿಂಡಿ ತಿನ್ನುತ್ತಾ ಕಾಫಿ ಕುಡಿಯುತ್ತಾ ಮಳೆಗಾಲದ ಪ್ರಯಾಣವನ್ನು ಎಂಜಾಯ್ ಮಾಡಿ. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಳವ. ಸದಾ ನಗುತ್ತಿರಿ, ಎಲ್ಲರಿಗೂ ಸಂತೋಷ

ಮತ್ತೆ ಇನ್ನೊಂದು ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ.

ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ನಾನಿವತ್ತು ಖುಷಿ ಖಜಾನೆ ಪ್ರೋಗ್ರಾಮ್ ಅಲ್ಲಿ ಮೊಬೈಲ್ ನಮ್ಮ ಫ್ರೆಂಡ್ ಎನಿಮಿನಾ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ನಮ್ಮೆಲ್ಲರ ಜೊತೆನು ಒಂದು ಜೀವ ಇಲ್ದಿರೋ ವಸ್ತು ನಮ್ಮ ಜೀವನದಲ್ಲಿ ಒಬ್ಬ ಜೀವ ಇರೋ ವ್ಯಕ್ತಿಗಿಂತ ಹೆಚ್ಚು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದೇ ನಮ್ ಕೈಯಲ್ಲಿರೋ ಮೊಬೈಲ್. ಆದ್ರೆ ಯಾರಾದ್ರೂ ಯಾವತ್ತಾದ್ರೂ ಮೊಬೈಲ್ ಕೆಟ್ಟದಾ ಒಳ್ಳೇದಾ ಅಂತ ಕೇಳಿದ್ರೆ ಮೆಜಾರಿಟಿ ಮೊಬೈಲ್ ಕೆಟ್ಟದು ಅಂತಾನೆ ಹೇಳ್ತಾರೆ. ಮೊಬೈಲ್ ನೋಡಿದ್ರೆ ಹಾಳಾಗ್ತಾರೆ ಅಂತಾರೆ. ಎಲ್ರ ಮನಸ್ಸಲ್ಲೂ ಇರೋದು ಅದೇ. ಆದ್ರೆ ಯಾಕೆ ಹಾಗಂತಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ಮೊಬೈಲ್ ಬೇಕು, ಆದ್ರೆ ಅದನ್ನ ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ. ಮೊಬೈಲ್ ಕೂಡ ನಮ್ಮ ಫ್ರೆಂಡೇ, ಆದ್ರೆ ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ. ಹಾಗಾದ್ರೆ ಮೊಬೈಲ್ ಅಲ್ಲಿ ಅಂತದ್ದೇನಿದೆ, ಅದು ಹೇಗೆ ನಮ್ಮ ಫ್ರೆಂಡ್ ಆಗುತ್ತೆ, ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಿಮ್ ಜೊತೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಆಗ್ಲೇ ನಾವು ಮೊಬೈಲ್ ಫೋನ್ ನಮ್ಮ ಫ್ರೆಂಡ್ ಅಂತ ಅಂದೆ. ಹೇಗೆ ಅಂತ ಈಗ ಹೇಳ್ತೀನಿ ಕೇಳಿ. ಈಗ ಎಲ್ರೂ ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ರೆ ಮಕ್ಕಳು ಹಾಳಾಗ್ತಾರೆ, ಮಕ್ಕಳಿಗೆ ಫೋನ್ ಹುಚ್ಚು ಹಿಡಿಯುತ್ತೆ ಅಂತಾರೆ. ಅದೇ ಡುಲಿಂಗೋ ಆಪ್, ಖಾನ್ ಅಕಾಡೆಮಿ ಆಪ್, ಫೋಟೋ ಮ್ಯಾಥ್, ಬೈಜೂಸ್ ನಂತಹ ಆಪ್ಗಳು ಮಕ್ಕಳಿಗೆ ನಾಲೆಡ್ಜ್ ಪಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡುಲಿಂಗೋ ಅನ್ನೋ ಆಪ್ ಮಕ್ಕಳಿಗೆ ಸೇರಿದಂತೆ ಎಲ್ಲರಿಗೂ ಸುಮಾರು 40 ಹೆಚ್ಚು ಭಾಷೆಯನ್ನ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆ ಈ ಬೈಜೂಸ್, ಖಾನ್ ಆಪ್, ವೇದಾಂತನಂತ ಆಪ್ಗಳು ಮಕ್ಕಳಿಗೆ ಮ್ಯಾಥ್ಸ್, ಸೈನ್ಸ್ ನಂತಹ ಸಬ್ಜೆಕ್ಟ್ಗಳನ್ನ ಹೇಳ್ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮಕ್ಕಳಿಗೆ ಅಂತಾನೆ ಕೆಲವು ಸ್ಟೋರಿ ಆಪ್ಸ್ ಇದೆ. ಅಂದ್ರೆ ಈ ಪ್ರತಿಲಿಪಿ, ಕುಕು FM, ಸ್ಟೋರಿ ಟೆಲ್, ಅಮೆಜಾನ್ ಕಿಂಡಲ್, ಹೀಗೆ ತುಂಬಾ ಇದೆ. ಮಕ್ಕಳಿಗೆ ಇಂತಹ ಸ್ಟೋರಿ ಆಪ್ಗಳಿಂದ ಕತೆ, ಹಾಡು ಮುಂತಾದವುಗಳನ್ನ ಧ್ವನಿ ರೂಪದಲ್ಲಿ ಕೇಳಿಸಬಹುದು. ಇನ್ನು ಈಗಿನ ಜನರೇಷನ್ಗೆ ತುಂಬಾ ಯೂಸ್ಫುಲ್ ಆಗಿರೋದು ಓಲಾ, ಊಬರ್, ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ. ಈ ಓಲಾ ಮತ್ತೆ ಊಬರ್ ಟ್ಯಾಕ್ಸಿ ಬುಕಿಂಗ್ ಆಪ್ಗಳು. ನಾವು ಎಲ್ಲಾದ್ರೂ ಹೋಗಿ ವೆಹಿಕಲ್ ಇಲ್ಲದೆ ಒದ್ದಾಡಿದಾಗ ಈ ಓಲಾ ಅಥವಾ ಊಬರ್ನ ಸಹಾಯದಿಂದ ಕಾರ್ ಅಥವಾ ಟ್ಯಾಕ್ಸಿನ ಬುಕ್ ಮಾಡಬಹುದು. ಸುಮ್ನೆ ಆಟೋ ಹಿಡಿಬೇಕು ಅನ್ನೋ ಟೆನ್ಷನ್ ಇರಲ್ಲ. ಇನ್ನು ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ ನಮ್ಗೆ ಹೊಟ್ಟೆ ಹಸ್ದಾಗ ನಾವಿರೋ ಜಾಗಕ್ಕೆ ಊಟ ತಂದ್ಕೊಡೋ ಆಪ್ಗಳು. ಅಲ್ಲದೆ ನಾವ್ ಎಲ್ಲಾದ್ರೂ ಗೊತ್ತಿಲ್ಲದೆ ಇರೋ ಊರಿಗೆ ಹೋದ್ರೆ ಅಲ್ಲೇ ಹತ್ತಿರದಲ್ಲಿರೋ ಹೋಟೆಲ್ ಹುಡ್ಕಕ್ಕೂ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಎಸ್, ಆಗ್ಲೇ ಕೆಲವು ಆಪ್ಗಳ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಅದನ್ನ ಕಂಟಿನ್ಯೂ ಮಾಡೋಣ. ನಾನಿವಾಗ ಒಂದು ಸ್ಪೆಷಲ್ ಆಪ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಅದೇ ವೇಜ್ ಆಪ್. ಇದೇನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೇಳ್ತೀನಿ ಕೇಳಿ. ನಾವೆಲ್ಲಾದ್ರೂ ಹೋಗ್ತಿದ್ದೀವಿ ಅಂದ್ರೆ ಈ ವೇಜ್ ಆಪ್ ಎಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಎಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತ ಮುಂಚೆನೆ ನಮ್ಗೆ ತೋರಿಸುತ್ತೆ. ಬರೀ ಅಷ್ಟೇ ಅಲ್ಲ, ಎಲ್ಲಿ ರೋಡ್ ಕೆಲಸ ಆಗ್ತಿದೆ, ಎಲ್ಲಿ ರಸ್ತೆ ಮುಚ್ಚಿದ್ದಾರೆ, ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತಾನು ತೋರಿಸುತ್ತೆ. ಅಲ್ಲದೆ ನಾವ್ ಯಾವ ರೂಟಿಂದ ಹೋಗ್ಬೋದು ಮತ್ತೆ ಯಾವ ರೂಟಿಂದ ಹೋದ್ರೆ ಬೇಗ ರೀಚ್ ಆಗ್ತೀವಿ ಅನ್ನೋದನ್ನು ತೋರಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಪ್ ಬಗ್ಗೆ ಮಾತಾಡೋದಿದೆ, ಅದ್ ಯಾವ್ದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಈ ಸ್ಪೀಡ್ ಆಗಿ ಹೋಗ್ತಿರೋ ಪ್ರಪಂಚದಲ್ಲಿ ಹೈ ಸ್ಪೀಡ್ ಆಗಿ ಓಡ್ತಿರೋದು ಅಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಿಂದೆ ಪ್ರಪಂಚದಲ್ಲಿ ವೇಗವಾಗಿ ಓಡ್ತಿದ್ದುದು ಯಾವುದು ಅಂತ ಕೇಳಿದ್ರೆ ಮನುಷ್ಯನ ಮನಸ್ಸು ಅಂತಿದ್ರು. ಅದೇ ಈಗ ಕೇಳಿದ್ರೆ ಚಾಟ್ GPT, ಜೆಮಿನಿ, ಮೆಟಾ AI ಅಂತಾರೆ. ಮನುಷ್ಯನಾದ್ರೂ 1 ಸೆಕೆಂಡ್ ಯೋಚನೆ ಮಾಡಬಹುದು, ಆದ್ರೆ ಚಾಟ್ GPT, ಜೆಮಿನಿ, AI 0.5 ಸೆಕೆಂಡು ಯೋಚನೆ ಮಾಡದೆ ತಟ್ ಅಂತ ನಾವು ಕೇಳಿದಕ್ಕೆಲ್ಲ ಉತ್ತರ ಕೊಡುತ್ತೆ. ಈ ಆಪ್ಗಳನ್ನ ಸೃಷ್ಟಿ ಮಾಡಿರೋ ಮನುಷ್ಯನನ್ನೇ ಹಿಂದೆ ಹಾಕಿ ಕೈಗೆ ಸಿಗ್ದಿರೋವಷ್ಟು ಸ್ಪೀಡ್ ಆಗಿ ಓಡ್ತಿದೆ. ಹಿಂದೆ ನಮ್ಗೇನಾದ್ರೂ ಬೇಕು ಅಂದ್ರೆ ಅಥವಾ ಕೇಳ್ಬೇಕು ಅನ್ಸಿದ್ರೆ ಗೂಗಲ್ ಮಾತ್ರ ಹೆಲ್ಪ್ ಮಾಡ್ತಿದ್ದುದು. ಆದ್ರೆ ಈಗ ಗೂಗಲ್ನ ಮರೆಸುವಷ್ಟು ಈ AI ಆಪ್ಗಳು ಬೆಳೀತಾ ಇವೆ. ನಮ್ಮನ್ನ ಹೆಚ್ಚು ಕಾಯಿಸದೆ ಕೇಳಿದ ತಕ್ಷಣ ಕೇಳಿದಕ್ಕೆಲ್ಲ ಉತ್ತರ ಕೊಡೋ ಈ ಆಪ್ಗಳು ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ, ಜೊತೆಗೆ ಕಂಫರ್ಟ್ ಕೂಡ ಕೊಡುತ್ತೆ. ನಾನು ಆಗ್ಲೇ ಒಂದು ಸೂಪರ್ ಆಪ್ ಬಗ್ಗೆ ಹೇಳ್ತೀನಿ ಅಂತ ಅಂದಿದ್ದೆ. ಆ ಸೂಪರ್ ಆಪ್ ಹೆಸರು Tata 1MG. ಈ ಆಪ್ ನಲ್ಲಿ ನಾವು ಔಷಧಿಗಳನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು, ಹೆಲ್ತ್ ರಿಲೇಟೆಡ್ ಅಡ್ವೈಸ್ ನ ಪಡ್ಕೋಬಹುದು. ಮತ್ತೆ Tata 1MG ಆಪ್ ನಲ್ಲಿ ಬ್ಲಡ್ ಟೆಸ್ಟ್ ಅಥವಾ ಬೇರೆ ಬೇರೆ ಲ್ಯಾಬ್ ಟೆಸ್ಟ್ ಗಳಿದ್ರೆ ಬುಕ್ ಮಾಡ್ಕೋಬಹುದು, ಜೊತೆಗೆ ಲ್ಯಾಬ್ ರಿಪೋರ್ಟ್ ಗಳನ್ನ ಆನ್ಲೈನ್ ಅಲ್ಲೇ ನೋಡಬಹುದು. ಮತ್ತೆ ಏನಕ್ಕೆ ತಡ, ನೀವು ಯೂಸ್ ಮಾಡಿ, ಈ ಆಪ್ ಗಳು ನಿಮ್ ಫೋನ್ ಅಲ್ಲೂ ಇರುತ್ತೆ. ನೀವು ಕೂಡ ಈ ಆಪ್ ಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ 2 ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಸುಮ್ನೆ ಫೋನ್ ನ ಎಂಟರ್ಟೈನ್ಮೆಂಟ್ ಆಗಿ ಉಪಯೋಗಿಸುವ ಬದಲು ಹೀಗೆ ಯೂಸ್ಫುಲ್ ಆಗಿ ಉಪಯೋಗಿಸುವುದನ್ನ ಶುರು ಮಾಡಿ. ಆಗ ನಮ್ ಫೋನೆ ನಮ್ಮ ಬೆಸ್ಟ್ ಫ್ರೆಂಡ್ ಆಗುತ್ತೆ. ಇವತ್ತಿನ ಈ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಸಲ ಒಂದು ಹೊಸ ವಿಷಯ ನಿಮ್ಗೋಸ್ಕರ ತರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಖುಷಿಯಾಗಿರಿ. ಇದು ನಿಮ್ಮ ನೆಚ್ಚಿನ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
1: ಎಲ್ರಿಗೂ ನಮಸ್ತೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ

0: ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಟಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ನಮಸ್ಕಾರ, ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂತ ನಾವು ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಟಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
4: ಸೂರ್ಯಘರ್. ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ

0: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
4: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in. ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.

0: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದ್ದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವತ್ತು ನಮ್ಮ ಪ್ರೋಗ್ರಾಮ್ ಅಲ್ಲಿ ಹೆಲ್ತಿ ಫುಡ್ ನಮ್ಮ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗಿನ ಬ್ಯುಸಿ ಜೀವನದಲ್ಲಿ ಜನ ಯಾವುದಕ್ಕೂ ಹೆಚ್ಚು ಟೈಮ್ ಕೊಡಲ್ಲ, ಎಲ್ಲವೂ ಫಾಸ್ಟ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದೇ ಕಾರಣದಿಂದ ಜನ ಫಾಸ್ಟ್ ಫುಡ್ ಕಡೆಗೆ ಹೆಚ್ಚು ವಾಲ್ತಿರೋದು. ಆದ್ರೆ ಇದೇ ಫಾಸ್ಟ್ ಫುಡ್ ನಮ್ಮ ಜೀವನಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತೆ ಹೆಲ್ತಿ ಫುಡ್ ಕಡೆ ಯಾಕೆ ಹೆಚ್ಚು ಫೋಕಸ್ ಮಾಡಬೇಕು ಅನ್ನೋದನ್ನ ನಾನಿವತ್ತು ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ನಾವಾಗ್ಲೇ ಫಾಸ್ಟ್ ಫುಡ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ. ಫಾಸ್ಟ್ ಫುಡ್ ಅಂದ್ರೆ ಈ ನೂಡಲ್ಸ್, ಮ್ಯಾಗಿ, ಗೋಬಿ ಮಂಚೂರಿ, ಫ್ರೈಡ್ ರೈಸ್, ಹೀಗೆ ಇನ್ನು ಹೇಳ್ತಾ ಹೋದ್ರೆ ತುಂಬಾ ಇದೆ. ಇದನ್ನ ತುಂಬಾ ಇಷ್ಟಪಟ್ಟು ತಿನ್ನೋರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಆದ್ರೆ ಇದು ಎಷ್ಟು ಅನ್ಹೆಲ್ದಿ ಅಂದ್ರೆ, ನೂಡಲ್ಸ್ ನ ಒಂದು ಪೀಸ್ ಹೊಟ್ಟೆಯಲ್ಲಿ ಕರಗೋಕೆ ಸುಮಾರು ಗಂಟೆಗಳೇ ಬೇಕು. ಬರೀ ಇಷ್ಟೇ ಅಲ್ಲ, ಇದರಲ್ಲಿ ಹಾಕಿರುವಂತ ಕಲರ್ಸ್, ಟೇಸ್ಟಿಂಗ್ ಪೌಡರ್ ಮತ್ತೆ ಕೆಲವು ಮಸಾಲಾಸ್ ನಮ್ಮ ಆರೋಗ್ಯನ ಕೆಡಿಸುತ್ತೆ. ಅಲ್ಲದೆ ಇಂತಹ ಕಲರ್ಸ್ ಕ್ಯಾನ್ಸರ್ಗೆ ಕೂಡ ಕಾರಣ ಆಗುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾರೆ. ಫಾಸ್ಟ್ ಫುಡ್ ಮೇಲೆ ಕಂಪ್ಲೀಟ್ ಆಗಿ ಅವಲಂಬನೆ ಆಗಿರೋರು ಖಂಡಿತ ತಮ್ಮ ಅಭ್ಯಾಸನ ಬದಲಿಸಿಕೊಳ್ಳಲೇಬೇಕು. ಹಾಗಾದ್ರೆ ಯಾವ್ದೆಲ್ಲ ಫುಡ್ ಆರೋಗ್ಯಕ್ಕೆ ಒಳ್ಳೇದು ಅಂತ ಮುಂದಿನ ಲಿಂಕ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಒಂದು ಸಖತ್ ಆಗಿರೋ ಸಾಂಗ್ ನಿಮ್ಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಹೇಳ್ತಾ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಹೆಲ್ದಿ ಫುಡ್ ತಿನ್ಬೇಕು, ಹೆಲ್ದಿ ಫುಡ್ ತಿನ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಯಾವ್ದು ಹೆಲ್ದಿ ಫುಡ್ ಅಂತ ಯಾರು ಹೇಳಲ್ಲ. ಬನ್ನಿ ಹಾಗಾದ್ರೆ ನಾನ್ ನಿಮ್ಗೆ ಇವತ್ತು ಯಾವ್ದೆಲ್ಲ ಹೆಲ್ದಿ ಫುಡ್ ಮತ್ತೆ ಅದರ ಲಾಭ ಏನು ಅಂತ ಹೇಳ್ತೀನಿ. ನಾವು ತಿನ್ನೋ ಆಹಾರದಲ್ಲಿ ಮುಖ್ಯವಾಗಿ ಇರಬೇಕಾದದ್ದು ಹಣ್ಣು ಮತ್ತೆ ತರಕಾರಿಗಳು, ಅದ್ರ ಜೊತೆಗೆ ಸೊಪ್ಪುಗಳು. ಇವುಗಳಲ್ಲಿ ಹೆಚ್ಚು ಖನಿಜ ಮತ್ತೆ ವಿಟಮಿನ್ ಲಭ್ಯ ಇರೋದ್ರಿಂದ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ. ಜೊತೆಗೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಮುಖ್ಯವಾಗಿ ತರಕಾರಿಗಳನ್ನ ಪ್ರತಿನಿತ್ಯ ಸೇವಿಸುವುದರಿಂದ ರಕ್ತಹೀನತೆ ಕಡಿಮೆಯಾಗುತ್ತೆ, ಜೊತೆಗೆ ಎಲುಬುಗಳನ್ನು ಕೂಡ ಬಲಪಡಿಸುತ್ತೆ. ಇನ್ನು ಧಾನ್ಯಗಳನ್ನ ಪ್ರತಿದಿನ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರುತ್ತೆ, ಅಲ್ಲದೆ ದೇಹಕ್ಕೆ ಶಕ್ತಿ ಕೂಡ ಬರುತ್ತೆ. ಮುಂದೆ ಹಾಲು ಮತ್ತೆ ಅದರ ಉತ್ಪನ್ನಗಳು, ಅಂದ್ರೆ ಈ ಮೊಸರು, ತುಪ್ಪ, ಬೆಣ್ಣೆ, ಮಜ್ಜಿಗೆ ಇದೆಲ್ಲ ಇದೆಯಲ್ಲ, ಇದು ಹಾಲಿನ ಉತ್ಪನ್ನ. ಇವೆಲ್ಲ ದೇಹಕ್ಕೆ ಅಗತ್ಯವಾಗಿರುವಂತಹ ಕ್ಯಾಲ್ಸಿಯಂ ಜೊತೆ ಪ್ರೋಟೀನ್ ಅನ್ನ ಸಹ ನೀಡುತ್ತೆ. ಇದೆಲ್ಲ ಸಿಗೋದ್ರಿಂದ ನಮ್ಮ ಎಲುಬು ಸ್ಟ್ರಾಂಗ್ ಆಗಿರುತ್ತೆ. ನಮ್ಗೆ ಯಾವಾಗ್ಲಾದ್ರೂ ಬಾಯಾರಿಕೆ ಆದ್ರೆ ಅಂಗಡಿಗೆ ಹೋಗಿ ಕೂಲ್ ಡ್ರಿಂಕ್ಸ್ ಕುಡಿತೇವೆ. ಕೂಲ್ ಡ್ರಿಂಕ್ಸ್ ಅಂದ್ರೆ ಏನು? ಸಕ್ಕರೆ ಜೊತೆ ಕಲರ್ ಮಿಕ್ಸ್ ಮಾಡಿರುವಂತ ಜ್ಯೂಸ್. ಇದನ್ನೆಲ್ಲ ಕುಡಿತೀವಿ, ಆದ್ರೆ ಅದರ ಬದಲಾಗಿ ನಾವು ಫ್ರೆಶ್ ಆಗಿರುವಂತ ಎಳನೀರು ಕುಡಿಬಹುದು. ಇದು ದೇಹವನ್ನ ಹೈಡ್ರೇಟ್ ಆಗಿಡೋದ್ರ ಜೊತೆಗೆ ದಣಿವು ಸಹ ಕಡಿಮೆ ಮಾಡುತ್ತೆ. ಜೊತೆಗೆ ಇದರಲ್ಲಿ ನೈಸರ್ಗಿಕವಾದಂತಹ ಶುಗರ್ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶೀಲ. ಈಗೀಗ ಆರೋಗ್ಯಕರ ಆಹಾರಕ್ಕಿಂತ ಆರೋಗ್ಯಕರ ಜೀವನಕ್ಕಿಂತ ತೋರ್ಪಡಿಕೆ ಆಹಾರ ಪದ್ಧತಿಯೇ ಎಲ್ರಿಗೂ ಇಷ್ಟ ಆಗುತ್ತೆ. ಆದ್ರೆ ಅದರಿಂದ ಆಗೋ ಪರಿಣಾಮ ಮಾತ್ರ ಯಾರಿಗೂ ಗೊತ್ತಿಲ್ಲ. ಜಂಕ್ ಫುಡ್ ನಿಂದಾಗೋ ಸಮಸ್ಯೆಗಳಿಗೆ ಒಂದು ರಿಯಲ್ ಎಕ್ಸಾಂಪಲ್ ನ ನಾನು ಕೊಡ್ತೀನಿ. ಅದು ಏನಪ್ಪಾ ಅಂದ್ರೆ, ಗುಜರಾತ್ ನ ಅಹಮದಾಬಾದ್ ನಲ್ಲಿನ 20 ವರ್ಷದ ಯುವಕ ತರಕಾರಿ ಮತ್ತೆ ಮನೆ ಊಟನ ಬಿಟ್ಟು ದಿನಾಲು ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ ಹೀಗೆ ಫಾಸ್ಟ್ ಫುಡ್ ಗಳನ್ನ ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದ. ಸಮಯ ಹೋದಂತೆ ಅವನಲ್ಲಿ ಸಮಸ್ಯೆಗಳು ಎದುರಾಗುತ್ತೆ, ತೂಕ ಹೆಚ್ಚಾಗಿ ಬೊಜ್ಜು ಕೂಡ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ರಕ್ತದಲ್ಲಿರೋ ಸಕ್ಕರೆ ಮಟ್ಟ ಹೆಚ್ಚಾಗಿ ಬಾಲ್ಯದಲ್ಲೇ ರಕ್ತದೊತ್ತಡ ಮತ್ತೆ ಮಧುಮೇಹಕ್ಕೆ ತುತ್ತಾಗ್ತಾನೆ. ಅಲ್ಲದೆ ಜಂಕ್ ಫುಡ್ ನ ನಿರಂತರ ಸೇವನೆಯಿಂದಾಗಿ ಆತನ ಮೆದುಳು ಸ್ವಾಸ್ಥ್ಯ ಕಳೆದುಕೊಂಡು ಆತ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡಿದಾಗ ಅವನ ಆಹಾರದಲ್ಲಿನ ಪೋಷಕಾಂಶಗಳ ಕೊರತೆ ಅಂತ ತಿಳಿದು ಬರುತ್ತೆ. ಇಷ್ಟೆಲ್ಲಾ ಸಮಸ್ಯೆ ಇದೆ ಅಂತ ಗೊತ್ತಿದ್ರು ಆ ಜಂಕ್ ಫುಡ್ ತಿನ್ಬೇಕಾ? ಖಂಡಿತ ಇಲ್ಲ. ಅದನ್ನೆಲ್ಲ ನಮ್ಮ ನಾಲ್ಕೆಯಿಂದ ದೂರ ಇಟ್ಟು ಒಳ್ಳೆ ಪೌಷ್ಟಿಕಯುಕ್ತ ಆಹಾರನ ಮಾತ್ರ ಸೇವಿಸಬೇಕು. ಇದ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ, ಆದ್ರೆ ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿ ತನಕ ಒಂದು ಸಾಂಗ್ ಕೇಳ್ಕೊಂಡ್ ಬನ್ನಿ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶೀಲ.
1: ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೀವಿ. ಪೌಷ್ಟಿಕ ಆಹಾರನ ಸೇವಿಸೋದ್ರಿಂದ ಒಂದು ಹೆಲ್ದಿ ಲೈಫ್ ನಮ್ದಾಗತ್ತೆ. ನಾವು ತಿನ್ನೋ ಫುಡ್ ಕೇವಲ ನಾಲ್ಕಿಗೆ ಮಾತ್ರ ರುಚಿಯಾಗಿದ್ರೆ ಸಾಲಲ್ಲ, ಅದು ಆರೋಗ್ಯಕ್ಕೂ ಉತ್ತಮವಾಗಿರ್ಬೇಕು. ಸೊ ಹೇಗೆ ಇರಿ, ಎಲ್ಲೇ ಇರಿ, ಯಾವಾಗ್ಲೂ ಹೆಲ್ದಿ ಫುಡ್ ತಿಂತ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇರೋದು ಉಜಿರೆ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಮಾತರೆಗ್ಲಾ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲಿಕ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿ ನಾವು ಉಲ್ಲಾಸಡುಲ್ಲೇರು ಅಕ್ಲ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
3: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು STM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
4: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in ನಲ್ಲಿ.
5: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM.gov.in ನಲ್ಲಿ.
6: ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಎಸ್ಡಿಎಂ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತು ಇಳುಬಿನ ಆರೋಗ್ಯದ ಕುರಿತಾಗಿ, ಅದರ ಆರೋಗ್ಯ ನಿರ್ವಹಣೆ ಈ ವಿಚಾರದ ಕುರಿತಾಗಿ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮೊಂದಿಗಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ, ಇಲ್ಲಿನ ಮೂಳೆ ಚಿಕಿತ್ಸಾ ವಿಭಾಗದ ಮೂಳೆ ಶಸ್ತ್ರ ತಜ್ಞರು ಆಗಿರುವ ಡಾಕ್ಟರ್ ರಜತ್ ಎಚ್ ಪಿ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ.
0: ಡಾಕ್ಟರ್, ಈಗ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಇಳುಬಿನ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇರ್ತಾರೆ. ಈಗ ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ ನಿತ್ಯ ವ್ಯಾಯಾಮ ಮಾಡಿದ್ರೆ ತುಂಬಾ ಇಳುಬುಗಳಿಗೆ ಸಹಾಯ ಆಗ್ತದೆ ಅಂತ ಹೇಳುತ್ತಾರೆ. ಇದರ ಬಗ್ಗೆ ಒಂದು ನಮ್ಮ ಕೇಳುಗರಿಗೆ ಏನು ಮಾಹಿತಿ ಕೊಡ್ತೀರಿ ಡಾಕ್ಟ್ರೆ?
2: ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬಗ್ಗೆ ಎರಡು ಸಾಲು ಲೈನ್ ಹೇಳ್ತೇನೆ ನಾನು. ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಟಾಪಿಕ್ ಸಾಮಾನ್ಯವಾಗಿ ನಾವು ಕೇಳಿರ್ತೇವೆ, ಆಸ್ಟಿಯೋಪೋರೋಸಿಸ್ ಅಂತ ಹೇಳುವಂಥದ್ದು. ಆಸ್ಟಿಯೋಪೋರೋಸಿಸ್ ಅಂತ ಕನ್ನಡದಲ್ಲಿ ಅಸ್ಥಿರಂಧ್ರತೆ ಅಥವಾ ಮೂಳೆ ಸಾಂದ್ರತೆ ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಒಂದು ನಮ್ಮ ಎಲುಬಲ್ಲಿ ಮೂಳೆ ಹೇಗೆ ಫಾರ್ಮ್ ಆಗಿರ್ತದೆ, ಯಾವ ರೀತಿ ರಚನೆ ಆಗಿರ್ತದೆ, ಅದರಲ್ಲಿ ಎರಡು ಪಾರ್ಟ್ಸ್ ಇರ್ತದೆ. ಒಂದು ಮೇಟ್ರಿಕ್ಸ್ ಅಂತ ಕರಿತೇವೆ, ಇನ್ನೊಂದು ಮಿನರಲ್ಸ್ ಅಂತ ಕರಿತೇವೆ. ಮೇಟ್ರಿಕ್ಸ್ ಅಂತ ಹೇಳಿದರೆ ಅದನ್ನು ಸ್ಕೆಫೋಲ್ಡಿಂಗ್ ಎಕ್ಸಾಂಪಲ್ ಕೊಡೋದಿದ್ರೆ, ಒಂದು ಬಿಲ್ಡಿಂಗ್ ಕಟ್ಟುವಾಗ ಒಂದು ಕಾಲಮ್ ನಾವು ಮಾಡುವಾಗ ಈ ಸರಳುಗಳು ಹೇಗಿರ್ತದೆ, ಐರನ್ ರಾಡ್ಸ್ ಹೇಗಿರ್ತದೆ, ಅದು ಫಸ್ಟ್ ಅದನ್ನು ನಾವು ಸ್ಕೆಫೋಲ್ಡಿಂಗ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ತೇವೆ, ಮತ್ತೆ ಅದರ ಒಳಗೆ ನಾವು ಕಾಂಕ್ರೀಟ್ ಅನ್ನು ತುಂಬುತ್ತೇವೆ. ಎರಡು ಒಂದಕ್ಕೆ ಒಂದು ಸಪೋರ್ಟ್ ಆಗಿ, ಬರೀ ಕಾಂಕ್ರೀಟ್ ಇದ್ರೂ ಸಹ ಅದು ಗಟ್ಟಿ ಆಗುದಿಲ್ಲ, ಹಾಗಂತ ಬರೀ ಸರಳುಗಳಿದ್ರು ಸಹ ಅದು ಗಟ್ಟಿ ಇರುವುದಿಲ್ಲ, ಎರಡು ಒಟ್ಟಿಗೆ ಇದ್ದಾಗ ಮಾತ್ರ ಅದು ಗಟ್ಟಿಯಾಗಿರ್ತದೆ. ಇದೇ ರೀತಿ ಮೆಟ್ರಿಕ್ಸ್ ಅಂತ ಹೇಳುವಂತದ್ದು ಅದು ಸ್ಕೆಫೋಲ್ಡಿಂಗ್ ರೀತಿಯಲ್ಲಿ ಕೆಲಸ ಮಾಡ್ತದೆ. ಅದರ ನಡುವಲ್ಲಿ ತುಂಬಿಸುವಂತದ್ದು ನಾವು ಮಿನರಲ್ಸ್ ಖನಿಜಗಳು, ಮೇನ್ ಆಗಿ ಕ್ಯಾಲ್ಸಿಯಂ ಮತ್ತೆ ಫಾಸ್ಫರಸ್, ಇದು ಎರಡು ಮಿನರಲ್ಸ್. ಅಫ್ಕೋರ್ಸ್ ಅದರ್ ಮಿನರಲ್ಸ್ ಆಲ್ಸೋ, ಬಟ್ ಮೇನ್ಲಿ ಇದು ಎರಡು ಅಂತದ್ದು. ಸೊ ಇದೆಲ್ಲ ಸೇರಿ ನಮ್ಮ ಮೂಳೆ ಇದಾಗ್ತದೆ. ಇದರಲ್ಲಿ ಖನಿಜಗಳು ಎಷ್ಟು ಎಲುಬಲ್ಲಿ ಜಾಸ್ತಿ ಇರ್ತವೋ ಅಷ್ಟು ಬೋನ್ ಸ್ಟ್ರಾಂಗ್ ಆಗ್ತದೆ, ಗಟ್ಟಿ ಇರ್ತದೆ. ಇದು ಬೇಸಸ್. ಇದು ಯಾವ ಆಸ್ಟಿಯೋಪೋರೋಸಿಸ್ ಅಂತ ಯಾವಾಗ ಕರಿತೇವೆ ಅಂತ ಹೇಳಿದ್ರೆ, ಈ ಮಿನರಲ್ಸ್, ಈ ಖನಿಜಗಳು ಎಲುಬಲ್ಲಿ ಯಾವಾಗ ಕಡಿಮೆ ಆಗ್ತದಲ್ಲ, ಆವಾಗ ನಾವು ಆಸ್ಟಿಯೋಪೋರೋಸಿಸ್ ಅಂತ ಕರಿತೇವೆ. ಇದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ತದೆ, ಕೆಲವೊದನ್ನು ಇವತ್ತು ನಾವು ಡಿಸ್ಕಸ್ ಮಾಡುವ.
0: ಓಕೆ, ವ್ಯಾಯಾಮ ನಮ್ಮ ಎಲುಬುಗಳಿಗೆ ಎಷ್ಟು ಒಂದು ಯೂಸ್ಫುಲ್ ಆಗುತ್ತೆ ಅದ್ರ ಬಗ್ಗೆ?
2: ಖಂಡಿತ. ಈಗ ವ್ಯಾಯಾಮದಲ್ಲಿ ಎಲುಬುಗಳಿಗೆ, ನಮ್ಮ ಎಲುಬುಗಳಲ್ಲದೆ ಬೇರೆ ಬಾಡಿಗೆ ಯಾವ ರೀತಿ ಎಲ್ಲ ಉಪಯೋಗ ಉಂಟು ವ್ಯಾಯಾಮದಲ್ಲಿ ಅಂತ ಎಲ್ರಿಗೂ ಗೊತ್ತಿರುವಂತದ್ದೇ. ನಮ್ಮ ಕಾರ್ಡಿಯೋ ವಾಸ್ಕ್ಯುಲರ್ ಹೆಲ್ತ್ ಅಂತ ಏನ್ ಕರಿತೇವೆ, ಲಂಗ್ಸ್ ಶ್ವಾಸಕೋಶ ಮತ್ತು ಕಾರ್ಡಿಯೋ ಪಲ್ಮರರಿ ಹೆಲ್ತ್, ಮತ್ತೆ ನಮ್ಮ ಹಾರ್ಟ್ಗೆ ಎಷ್ಟು ಅಗತ್ಯ ಅದು ಎಲ್ರಿಗೂ ಯಾವಾಗ್ಲೂ ಗೊತ್ತಿರುವಂತದ್ದೇ. ನಾವು ಎಷ್ಟು ಎಕ್ಸಸೈಸ್ ಮಾಡ್ತೇವೆ ಅದು, ಇದೆಲ್ಲ ನಾವು ಮಾಡುವಂತ ಎಕ್ಸಸೈಸ್ಗೆ ಏರೋಬಿಕ್ ಎಕ್ಸಸೈಸಸ್ ಅಂತ ಹೇಳ್ತೇವೆ. ಇದರಿಂದ ಕಾರ್ಡಿಯೋ ಪಲ್ಮನರಿ ಫಂಕ್ಷನ್ಸ್ ಎಲ್ಲ ಜಾಸ್ತಿ ಆಗ್ತದೆ ನಮ್ದು. ಇನ್ನು ಎಲುಬಿಗೆ ಏನು ಉಪಯೋಗ ಅಂತ ಹೇಳಿದ್ರೆ, ಯಾವಾಗ್ಲೂ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳುದಾದ್ರೆ, ಈ ಮಿನರಲೈಸೇಷನ್ ನಾನು ಅವಾಗ ಏನು ಹೇಳಿದೆ ಅಲ್ಲ, ಇಟ್ ಆಲ್ವೇಸ್ ಅಕರ್ಸ್ ಅಲಾಂಗ್ ದಿ ಲೈನ್ಸ್ ಆಫ್ ಸ್ಟ್ರೆಸ್ ಅಂತ ಹೇಳ್ತೇವೆ ನಾವು. ಯಾಕಂತ ಹೇಳಿದ್ರೆ ಎಲುಬಿಗೆ ಎಷ್ಟು ನಾವು ಕೆಲಸ ಕೊಡ್ತಾವೋ ಅಷ್ಟು ಗಟ್ಟಿ ಆಗ್ತದೆ. ಸೊ ನೀವು ಯಾವುದೇ ಎಕ್ಸಸೈಸ್ ಮಾಡಿದ್ರು, ಓಡ್ತಾ ಇದ್ರೆ, ಎನಿ ಎಕ್ಸಸೈಸ್, ಆಟ ಆಡಿದಷ್ಟು ನಮ್ಮ ಕಾಲುಗಳಿಗೆ ಕೈಗಳಿಗೆ ಅದು ಜಾಸ್ತಿ ಕೆಲಸ ಕೊಡ್ತದೆ. ಸೊ ಕೆಲಸ ಜಾಸ್ತಿ ಕೊಟ್ಟಷ್ಟು ಅದಕ್ಕೆ ನಮ್ಮ ಮೆದುಳಿಗೆ ಗೊತ್ತಾಗ್ತದೆ, ಎಲುಬುಗಳಿಗೆ ಕೆಲಸ ಜಾಸ್ತಿ ಉಂಟು ಅಂತ. ಆಗ ತನ್ನಷ್ಟಕ್ಕೆ ಅದು ಹೆಚ್ಚು ಹೆಚ್ಚು ಗಟ್ಟಿ ಮಾಡ್ತಾ ಹೋಗ್ತದೆ. ಇದೇ ನಮಗೆ ವ್ಯಾಯಾಮ ಎಲುಬುಗಳಿಗೆ ಕೊಡುವಂತ ಉಪಯೋಗ. ಅದೇ ರೀತಿ ಕಾಲುಗಳಿಗೆ ಮಾಡುವಂಥದ್ದು ವಾಕಿಂಗ್, ಜಾಗಿಂಗ್ ಇದೆಲ್ಲ ಉಂಟು. ಹಾಗಂತ ಕೈಗಳಿಗೆ ಎಲ್ಲ, ನಮ್ಮ ಇಡೀ ಬಾಡಿಗೆ ಹೋಲಿಸ್ಟಿಕ್ ಎಕ್ಸಸೈಸಸ್ ಎಲ್ಲ ಬೇಕಾಗ್ತದೆ. ಸೊ ಬೇರೆ ಬೇರೆ ರೀತಿಯ ಎಕ್ಸಸೈಸ್ಗಳು, ಆಟೋಟ ಅಲ್ಲದೆ ವೆಯ್ಟ್ ಲಿಫ್ಟಿಂಗ್ ಎಕ್ಸಸೈಸಸ್ ಜಿಮ್ ಅಲ್ಲಿ ಏನ್ ಮಾಡ್ತೇವೆ, ಇದು ಸಹ ಡೆಫಿನೆಟ್ಲಿ ರೆಕಮೆಂಡೆಡ್. ಇದರಿಂದ ಸಹ ಬೋನ್ ಹೆಲ್ತ್ ತುಂಬಾ ಚೆನ್ನಾಗಿರ್ತದೆ.
0: ಡಾಕ್ಟರ್, ಈಗ ಎಲುಬುಗಳು ಗಟ್ಟಿ ಆಗ್ಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಆಹಾರ ಕ್ರಮಗಳು ಕೂಡ ಅಗತ್ಯ ಇದೆ ಅಂತ ಹೇಳ್ತಾರೆ, ಅದರ ಬಗ್ಗೆ ನಮ್ಮ ಕೆಳಗರಿಗೆ ಮಾಹಿತಿ ಕೊಡೋದಾದ್ರೆ?
2: ಈಗ ನಾನು ಹೇಳಿದ ಹಾಗೆ ನಾನು ಸ್ಪೆಸಿಫಿಕ್ ಆಗಿ ಈಗ ಬೋನ್ ಹೆಲ್ತ್ ಬಗ್ಗೆ ಮಾತಾಡ್ತೇನೆ. ಮೇನ್ಲಿ ನಮಗೆ ಗೊತ್ತಿರೋದು ಕ್ಯಾಲ್ಸಿಯಂ ಅಂತ ಹೇಳುವಂಥದ್ದು, ಅದನ್ನಷ್ಟೇ ಮಾತಾಡಬೇಕಿದ್ರೆ. ಕ್ಯಾಲ್ಸಿಯಂ ಮತ್ತೆ ವೈಟಮಿನ್ ಡಿ ಅಂತ ಹೇಳುವ, ವೈಟಮಿನ್ ಡಿ ಅಂತ ಹೇಳುವ ಒಂದು ವಿಟಮಿನ್ ಒಂದು ನಮ್ಮ ದೇಹದಲ್ಲಿ ಉಂಟು. ಅದು ನಾವು ಅದರ ಪ್ರಿಕರ್ಸರ್ಸ್ ಏನಿದೆ ಅದು ನಾವು ಕನ್ಸ್ಯೂಮ್ ಮಾಡಬೇಕಾಗ್ತದೆ, ನಮಗೆ ಆಹಾರದಲ್ಲಿ ಬರ್ತದೆ, ಮತ್ತೆ ಅದು ಪ್ರೊಸೆಸ್ ಆಗಿ ನಮ್ಮ ಚರ್ಮದಲ್ಲಿ ಅದು ಪ್ರೊಸೆಸ್ ಆಗ್ತದೆ. ಸೊ ಅದು ಪ್ರೊಸೆಸ್ ಆಗಲಿಕ್ಕೆ ಬಿಸಿಲು ಅತ್ಯಗತ್ಯ. ಓಕೆ, ಸೊ ಅದಕ್ಕೆ ಯಾವಾಗಲೂ ನಾವು ಎಳೆ ಬಿಸಿಲಿಗೆ ಹೋಗಬೇಕು ಅಂತ ಹೇಳೋದು ಅದಕ್ಕೆ. ಸೊ ಇದು ಅದರೊಟ್ಟಿಗೆ ಆಹಾರದಲ್ಲಿ ತಗೊಳ್ಳುವಂಥದ್ದು ಕ್ಯಾಲ್ಶಿಯಂ ಮತ್ತು ವೈಟಮಿನ್ ಡಿ ಇರುವಂಥದ್ದು. ಇದು ಸಾಮಾನ್ಯವಾಗಿ ಕ್ಯಾಲ್ಶಿಯಂ ಇರುವ ಪದಾರ್ಥಗಳು ತುಂಬ ಇರ್ತದೆ. ಒಂದು ಮೀಟ್ ಆ್ಯಂಡ್ ಪೋಲ್ಟ್ರಿ ಮಾಂಸ ಮೊಟ್ಟೆಗಳಲ್ಲಿ ಇರ್ತದೆ, ಹಾಲು ಡೈರಿ ಪ್ರಾಡಕ್ಟ್ಸ್ ಹಾಲುಗಳಲ್ಲಿ ಉಂಟು, ಮತ್ತು ಲೀಫಿ ವೆಜಿಟೇಬಲ್ಸ್ ಸ್ಪಿನಚ್ ನಮ್ಮದು ಬಸಳೆ ಪದ್ಪೆ ಇದೆಲ್ಲ ಲೋಕಲ್ ಲೋಕಲ್ ಸಿಗುವಂಥದ್ದೇ. ಏನೇ ಅವರು ಹಸಿರು ಪದಾರ್ಥಗಳಲ್ಲೆಲ್ಲ ಕ್ಯಾಲ್ಶಿಯಂ ಅಂಶ ತುಂಬ ಜಾಸ್ತಿ ಇರ್ತದೆ. ಸೊ ನಾವು ನಮ್ಮ ಊಟದಲ್ಲಿ ಯಾವಾಗಲೂ ಈ ರೀತಿಯ ಎಲ್ಲ ಅಂಶಗಳನ್ನು ಜಾಸ್ತಿ ತಗೊಳ್ಬೇಕಾಗ್ತದೆ.
0: ಡಾಕ್ಟರ್, ಈಗ ಸಾಮಾನ್ಯವಾಗಿ ಈ ಮಕ್ಕಳಲ್ಲಿ ಎಷ್ಟು ವಯಸ್ಸಿನಲ್ಲಿ ಅಂದರೆ ಎಲುಬು ಸ್ವಲ್ಪ ಗಟ್ಟಿ ಆಗುತ್ತೆ ಅಂತ? ಒಂದು
2: ಎಲುಬು ಗಟ್ಟಿಯಾಗು ಅಂತ ಹೇಳಿದರೆ ಮಕ್ಕಳ ಎಲುಬು ದೊಡ್ಡವರ ಎಲುಬು ವ್ಯತ್ಯಾಸ ಇರ್ತದೆ. ಇದು ಆಸ್ಟಿಯೋಪೊರೋಸಿಸ್ಗೆ ಸಂಬಂಧಪಟ್ಟದ್ದಲ್ಲ. ಮಕ್ಕಳ ಎಲುಬು ಯಾವಾಗಲೂ ಮೆತ್ತಗೆ ಇರ್ತದೆ, ಅದು ದೇವರು ಮಾಡಿದ್ದೆ ಹಾಗೆ, ಅದು ನೇಚರ್ ಹಾಗೆ ಕೊಟ್ಟದ್ದು. ಯಾಕಂತೇಳಿದ್ರೆ ಅದಕ್ಕೆ ತುಂಬ ರೀಸನ್ಸ್ ಉಂಟು ಹಾಗೆ ಯಾಕೆ ಇರ್ತದೆ ಅಂತ. ಎನಿವೆ, ಮಕ್ಕಳ ಎಲುಬು ಹಸಿ ಕಟ್ಟಿಗೆ ಇರುವ ಥರ ನೀವು ಬೆಂಡ್ ಮಾಡಿದರೆ ಬೆಂಡ್ ಆಗ್ತದೆ. ಹಸಿ ಕಟ್ಟಿಗೆಯನ್ನು ನೀವು ಬೆಂಡ್ ಮಾಡಲಿ, ಅದೇ ಒಣಗಿಲು ಕಟ್ಟಿಗೆಯನ್ನು ನಿಮಗೆ ಬೆಂಡ್ ಮಾಡಲಿಕ್ಕೆ ಆಗುದಿಲ್ಲ, ಬಟ್ ಅದು ತುಂಬಾ ಗಟ್ಟಿ ಇರ್ತದೆ. ಹಾಗಂತ ಜಾಸ್ತಿ ಮಾಡಿದ್ರೆ ಟಕ್ ಎರಡು ತುಂಡಾಗ್ತದೆ. ಮಕ್ಕಳ ಎಲುಬು ಹಾಗೆಲ್ಲ ಮೆತ್ತಗೆ ಇರ್ತದೆ. ಸೊ ಅದು ಮ್ಯಾಲಿಯಬಲ್, ಬೆಂಡ್ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಇದು ಯಾಕೆ ಅಂತ ಹೇಳಿದ್ರೆ ಬೋನ್ ಮ್ಯಾಟ್ರಿಕ್ಸ್ ಮಕ್ಕಳಲ್ಲಿ ನಾನು ಆವಾಗಲೇ ಹೇಳಿದಾಗೆ ಜಾಸ್ತಿ ಇರ್ತದೆ ಕಂಪೇರ್ ಟು ಮಿನರಲ್ಸ್, ಆಯ್ತಾ. ಮತ್ತೆ ಇದು ಯಾಕೆ ಹೀಗೆ ಇರ್ತದೆ ಅಂತ ಹೇಳಿದ್ರೆ ಬಿಕಾಸ್ ಇದು ಯೂಶ್ವಲಿ ಗ್ರೋಯಿಂಗ್ ಬೋನ್ ಇರ್ತದೆ, ಅದರಿಂದಾಗಿ ಎಲುಬು ಬೆಳೀತಾ ಇರ್ತದಲ್ಲ. ಮತ್ತೆ ಯಾವಾಗ ಗಟ್ಟಿ ಆಗ್ತದೆ ಅಂತ ಹೇಳಿದ್ರೆ ಯೂಶ್ವಲಿ ಗಟ್ಟಿಯಾಗುದು ಅಂತ ಹೇಳಿದ್ರೆ ಗ್ರೋತ್ ನಿಲ್ಲುದು ಅಂತ ಅರ್ಥ. ಹೈಟ್ ಯಾವಾಗ ಪೂರ್ತಿ ಜಾಸ್ತಿಯಾಗಿ ನಿಲ್ತದಲ್ಲ ಅದು. ಹೆಣ್ಮಕ್ಳಲ್ಲಿ ಯೂಶ್ವಲಿ ಸ್ವಲ್ಪ ಬೇಗ ಆಗ್ತದೆ, ಅರೌಂಡ್ 18-19 ಇಯರ್ಸ್. ಗಂಡು ಮಕ್ಕಳಲ್ಲಿ ಯೂಶ್ವಲಿ 19-21 ಇಯರ್ಸ್ ತನಕ ಸಹ ಇದಾಗ್ತದೆ. ದಟ್ ಈಸ್ ಕಾಲ್ಡ್ ಸ್ಕೆಲಿಟಲ್ ಮೆಚೋರಿಟಿ, ಸ್ಕೆಲಿಟಲ್ ಮೆಚೋರಿಟಿ ಅಂತ ಹೇಳ್ತವೆ. ಅಲ್ಲಿಗೆವರೆಗೆ ಅದಕ್ಕಿಂತ ಜಾಸ್ತಿ ನಮ್ಮ ಎಲುಬು ಬೆಳೆಯುವುದಿಲ್ಲ. ದಪ್ಪ ಆಗ್ಬೋದು, ಅದ ನಂತರ ಸಹ ಅದಾದ ನಂತರ ಸಹ ನಾವು ಜಾಸ್ತಿ ಎಕ್ಸಸೈಸ್ ಮಾಡಿದಷ್ಟು ಎಲುಬು ದಪ್ಪ ಆಗ್ಬೋದು, ಬಟ್ ಉದ್ದ ಆಗುದಿಲ್ಲ ಅದರ ನಂತರ.
0: ಡಾಕ್ಟರ್, ಈಗ ನೀವು ಹೇಳಿದಾಗೇನೆ ಕ್ಯಾಲ್ಸಿಯಂ ಬಗ್ಗೆ ಹೇಳಿದ್ರಿ, ಜನರು ಕೂಡ ಮಾತಾಡೋದೆ ಕ್ಯಾಲ್ಸಿಯಂ ಬಗ್ಗೆ ಜಾಸ್ತಿ ಮಾತಾಡ್ತಾರೆ, ಅದು ಟ್ಯಾಬ್ಲೆಟ್ ತಗೊಳ್ಳುವಾಗಿರ್ಬೋದು, ಫುಡ್ ತಗೊಳ್ಳುವಾಗಿರ್ಬೋದು. ಈಗ ಅಂದ್ರೆ ದಿನಕ್ಕೆ ಇಷ್ಟು ಕ್ಯಾಲ್ಸಿಯಂ ಅಂತ ಏನಾದ್ರೂ ನಮ್ಮ ದೇಹಕ್ಕೆ ಬೇಕಾಗುತ್ತಾ? ಅದರ ಬಗ್ಗೆ ತಾವು
2: ರೆಕಮೆಂಡೆಡ್ ಡಯಟರಿ ಅವೈಲೆನ್ಸಸ್ ಅಂತ ಹೇಳುವಂಥದ್ದು ಎಲ್ಲದಕ್ಕೂ ಇರ್ತದೆ, ಎಲ್ಲಾ ಪರ್ಟಿಕ್ಯುಲರ್ ಮಿನರಲ್ಸ್ಗೂ ಇರ್ತದೆ, ಅದೇ ರೀತಿ ಕ್ಯಾಲ್ಸಿಯಂಗೂ ಸಹ. ಅದು ಮಾತ್ರ ಒಂದೇ ರೀತಿ ಇರುವುದಿಲ್ಲ, ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ರೀತಿಯ ಡಯಟರಿ ಅಲವೆನ್ಸಸ್, ರೆಕಮೆಂಡೆಡ್ ಡಯಟರಿ ಅಲವೆನ್ಸಸ್ ಚೇಂಜ್ ಆಗ್ತದೆ. ಈಗ ಅಡಲ್ಟ್ ಮೇಲ್ಸಿಗೆ ಬೇರೆ, ಮಕ್ಕಳಲ್ಲಿ ಬೇರೆ, ಸ್ಪೆಷಲಿ ಅಡಲ್ಟ್ ವಿಮೆನ್ ಹೆಂಗಸರಲ್ಲಿ, ಮತ್ತೆ ಲ್ಯಾಕ್ಟೇಟಿಂಗ್ ಮದರ್ಸ್ ಅಂದ್ರೆ ಹಾಲು ಕುಡಿಸುವ ತಾಯಿಲಿ ಪ್ರೆಗ್ನೆಂಟ್ ವುಮೆನ್ ಅಂಡ್ ಲ್ಯಾಕ್ಟೇಟಿಂಗ್ ಮದರ್ಸ್ ಯೂಶ್ವಲಿ ಡಯಟರಿ ಅಲವೆನ್ಸಸ್ ಜಾಸ್ತಿ, ರೆಕಮೆಂಡೆಡ್ ಡಯಟರಿ ಅಲವೆನ್ಸಸ್ ಜಾಸ್ತಿ ಇರ್ತದೆ. ಇದು ಇದನ್ನು ಹೇಗೆ ಪೂರ್ತಿಗೊಳಿಸೋದು ಅಂತ ಹೇಳಿದ್ರೆ, ಬಾಕಿ ನಾವು ನಮ್ಮ ನಾರ್ಮಲಿ ನಾವು ಇರುವಾಗ ಇಟ್ ಇಸ್ ನಮ್ಮ ಆಹಾರದಲ್ಲಿ ತಗೊಳ್ಳೋದಷ್ಟು ನಮಗೆ ಬೇಕಾದಷ್ಟು ಸಾಕಾಗ್ತದೆ, ಒಳ್ಳೆಯದಾಗಿ ಒಳ್ಳೆ ಇದರಲ್ಲಿ ಆಹಾರದಲ್ಲಿ ತಗೊಳ್ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಯಾರಿಗೆಲ್ಲ ನಾನು ಹೇಳಿದಾಗೆ ಪ್ರೆಗ್ನೆನ್ಸಿ ಇರುವಾಗ ಅಥವಾ ಲ್ಯಾಕ್ಟೇಟಿಂಗ್ ಮದರ್ಸ್ ಬ್ರೆಸ್ಟ್ ಫೀಡ್ ಮಾಡ್ತಾ ಇರುವಾಗ ನಾವು ನಮ್ಮ ಫುಡಲ್ಲಿ ನಮಗೆ ಅದನ್ನು ಸಪ್ಲಿಮೆಂಟ್ ಮಾಡಲಿಕ್ಕೆ ಸಾಕಾಗುವುದಿಲ್ಲ, ಆ ಸಂದರ್ಭದಲ್ಲಿ ನಾವು ಎಕ್ಸ್ಟ್ರಾ ಕ್ಯಾಲ್ಶಿಯಂ ಯೂಶ್ವಲಿ ಮಾತ್ರೆಯ ರೂಪದಲ್ಲಿ ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ, ನಾವು ಅದನ್ನು ತಗೊಳ್ಬೇಕಾಗ್ತದೆ. ಮತ್ತೊಂದು ಇನ್ನೊಂದು ಕ್ಯಾಟಗರಿ ಯಾವಾಗ ನಮಗೆ ನಾವು ಆಹಾರದಲ್ಲಿ ತಗೊಳ್ಳುವಂಥದ್ದಲ್ಲದೆ ಎಕ್ಸ್ಟ್ರಾ ಯಾವಾಗ ಬೇಕು ಅಂತ ಹೇಳಿದರೆ, ಪ್ರಾಯ ಆದ ನಂತರ ಹೆಂಗಸರಲ್ಲಿ ಸ್ವಲ್ಪ ಬೇಗ, ಯೂಶ್ವಲಿ ಮೆನೋಪಾಸ್ ಅಂದರೆ ಮುಟ್ಟು ನಿಂತ ನಂತರ ಈಸ್ಟ್ರೋಜಿನ್ ಅಂಶ ನಮ್ಮ ಬಾಡಿಯಲ್ಲಿ ಕಡಿಮೆ ಆಗ್ತದೆ. ಈಸ್ಟ್ರೋಜಿನ್ ಇಸ್ ಕ್ಲೋಸ್ಲಿ ರಿಲೇಟೆಡ್ ಟು ದ ಬೋನ್ಸ್, ಬೋನ್ ಹೆಲ್ತ್. ಈ ಆಸ್ಟಿಯೋಪೊರೋಸಿಸ್ಗೆ ಶುರುವಾಗದೆ ಹೆಂಗಸರಲ್ಲಿ ಶುರುವಾಗದೆ ಈಸ್ಟ್ರೋಜಿನ್ ಅಂಶ ಕಡಿಮೆ ಆಗ್ತಾ ಹೋದಾಗೆ, ಅದೇ ರೀತಿ ಗಂಡಸರಲ್ಲಿ ಟೆಸ್ಟೋಸ್ಟೆರೋನ್ ಪ್ರಾಯ ಆಗ್ತಾ ಹೋದಾಗೆ ಕಡಿಮೆ ಆಗ್ತಾ ಇರ್ತದೆ. ಸೊ ಇಬ್ಬರಲ್ಲಿಯೂ ಕ್ಯಾಲ್ಶಿಯಂ ಅಡಿಷನಲ್ ನಾವು ಕೊಡ್ಬೇಕಾಗ್ತದೆ.
0: ನೀವು ಹೇಳಿದಾಗೇನೆ ಡಾಕ್ಟರ್, ಈಗ ಪ್ರಾಯಸ್ಥರಲ್ಲಿ ಅಂದ್ರೆ ಪ್ರಾಯ ಹೋದಾಗೇನೆ ಹೆಚ್ಚಿನವರಿಗೆ ಈ ಗಂಟು ನೋವು ಅಂತ ಹೇಳ್ತಾರೆ, ಸಾಕಷ್ಟು ಮಂದಿ ಕೂಡ ಆಸ್ಪತ್ರೆಗೆ ಬರ್ತಾರೆ, ಇದಕ್ಕೆ ನಿಮ್ಮ ಒಂದು ಸಲಹೆ?
2: ಈ ಗಂಟು ನೋವು ಸ್ಪೆಷಲಿ ಮೊಣಕಾಲು ಗಂಟು ನೋವು ಇರ್ತದಲ್ಲ, ಇದು ಯೂಶ್ವಲಿ ನಾಟ್ ಆಸ್ಟಿಯೋಪೊರೋಸಿಸ್ ರಿಲೇಟೆಡ್, ಇದು ಎಲುಬಿನ ಸಂಬಂಧಪಟ್ಟದಲ್ಲ, ಹೆಚ್ಚಾಗಿ ಕೀಲಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಎಲ್ಲಾ ಕಡೆ ಕೀಲುಗಳು ಇರುವಾಗ ಅಲ್ಲಿ ಅದಕ್ಕೆ ಒಂದು ಪದರ ಕಾರ್ಟಿಲೇಜ್ ಅಂತ ಹೇಳುವ ಒಂದು ಪದರ ಇರ್ತದೆ, ಎಲ್ಲಿ ಒಂದಕ್ಕೊಂದು ಎಲುಬು ಮುಟ್ತಾ ಇರ್ತದಲ್ಲ, ಇದು ಫ್ರಿಕ್ಷನ್ ಕಡಿಮೆ ಮಾಡಲಿಕ್ಕೋಸ್ಕರ ಇರುವಂತದ್ದು. ಸ್ಮೂತ್ ಸರ್ಫೇಸ್ ಇರುವಂತದ್ದು ಕಾರ್ಟಿಲೇಜ್, ವರ್ಷ ಹೋಗ್ತಾ ಇದ್ದಾಗೆ ಇದು ಸವೆದು ಹೋಗ್ತದೆ. ಸೊ ಅದರಿಂದಾಗಿ ನೋವು ಬರ್ತದೆ, ಮೊಣಕಾಲು ಗಂಟಿನ ನೋವು ಶುರುವಾಗುವುದು ಅದರಿಂದಾಗಿ, ನಾಟ್ ನೆಸೆಸರಿಲಿ ಬಿಕಾಸ್ ಆಫ್ ಆಸ್ಟಿಯೋಪೊರೋಸಿಸ್.
0: ಈಗ ಸಾಮಾನ್ಯವಾಗಿ ಈ ಎಲುಬುಗಳ ನೋವು ಇರುತ್ತೆ, ಸಮಸ್ಯೆ ಬರುತ್ತೆ ಅಂತ ಏನಾದ್ರು ಸಿಂಪ್ಟಮ್ ಬರುವಂತ ಅವಕಾಶಗಳಿರುತ್ತೆ, ಆದರೆ ಅದನ್ನ ಹೇಗೆ ತಿಳಿದುಕೊಳ್ಳಬಹುದು?
2: ಹೌದು, ಆಸ್ಟಿಪೊರೋಸಿಸ್ ಅಂತ ಹೇಳಿ ಯಾವಾಗಲೂ ಸೈಲೆಂಟ್ ಕಿಲ್ಲರ್, ಆಯ್ತಾ, ಸೈಲೆಂಟ್ ಕಿಲ್ಲರ್. ಅದರಿಂದ ಆಸ್ ಸಚ್ ಅದಿರಕ್ಕೆ ಯಾವುದೇ ಸಿಂಪ್ಟಮ್ಸ್ ಇರುವುದಿಲ್ಲ, ಯೂಶ್ವಲಿ ಬೋನ್ ಪೇನ್ಸ್ ಅದು ಆ ಥರ ಏನು ಬರುವುದಿಲ್ಲ ಹೆಚ್ಚಿನ ಅಂಶ. ತೊಂದರೆ ಏನಾಗ್ತದೆ ಅಂತ ಹೇಳಿದರೆ ಟ್ರಿವಿಯಲ್ ಫಾಲ್, ಅಂದರೆ ಸಣ್ಣ ಸಣ್ಣ ಇಂಜುರಿ ಅಥವಾ ಸಣ್ಣ ಸಣ್ಣ ಪೆಟ್ಟಾದ ತಕ್ಷಣ ಎಲುಬು ಫ್ರ್ಯಾಕ್ಚರ್ ಆಗುವಂಥದ್ದು, ಎಲುಬು ಮುರಿಯುವಂಥದ್ದು, ಇದೇ ಸಿಂಪ್ಟಮ್ ಅದರದ್ದು. ಪ್ರಾಯ ಹೋದಾಗೆ ನಂತರ ಸ್ಪೆಷಲಿ ರಿಸ್ಟ್, ಕೈ ಮಣಿಗಂಟು ಕೈಗಂಟು ಹತ್ರ, ಸ್ಪೈನ್, ನಮ್ಮ ಬೆನ್ನು ಹುರಿಯಲ್ಲಿ ಚಪ್ಪಿ, ಇದು ಇದು ಹಿಪ್ ಜಾಯಿಂಟ್ನ ಸುತ್ತ ಎಲ್ಲ ಫ್ರ್ಯಾಕ್ಚರ್ಸ್ ಆಗುವಂಥ ಸಂದರ್ಭ ಇರ್ತದೆ. ಇದು ಟ್ರಿವಿಯಲ್ ಫಾಲ್ ಅಂತ ಹೇಳ್ತೇವೆ, ಅಂದರೆ ನಿಂತಲಿಂದ ಬಿದ್ದಾಗ. ಈಗ ನಾವು ನೀವು ಒಬ್ಬ ಅಡಲ್ಟ್ ಯೂಶಲಿ ನಿಂತಲಿಂದ ಬಿದ್ದದು ಆಗಿ ಆದ ತಕ್ಷಣ ಎಲುಬು ಮುರಿಯೋದಿಲ್ಲ, ಅಷ್ಟು ಫೋರ್ಸ್ ನಾರ್ಮಲ್ ಎಲುಬನ್ನು ಮುರಿಯಲಿಕ್ಕೆ ಸಾಕಾಗೋದಿಲ್ಲ. ಅದೇ ಪ್ರಾಯ ಆದವರಲ್ಲಿ ನೀವು ಕೇಳಿರ್ಬೋದು ಎಷ್ಟೋ ಸತಿ, ಸ್ವಲ್ಪ ಕುರ್ಚಿಯಿಂದ ಬಿದ್ದೆ, ಕಾಟಿಂದ ಕೆಳಗೆ ಬಿದ್ದಾಗ ಕಾಲು ಹಿಪ್ ಜಾಯಿಂಟ್ ಫ್ರ್ಯಾಕ್ಚರ್ ಹತ್ರ, ಜಾಯಿಂಟ್ ಹತ್ರ ಫ್ರ್ಯಾಕ್ಚರ್ ಆಗೋದು, ರಿಸ್ಟ್ ಹತ್ರ ಫ್ರ್ಯಾಕ್ಚರ್ ಆಗೋದೆಲ್ಲ ಕೇಳಿರ್ಬೋದು. ಇದೆಲ್ಲ ಆಸ್ಟಿಯೋಪೊರೋಸಿಸ್.
0: ಈಗ ಮದ್ಯಪಾನ ಮತ್ತೆ ಧೂಮಪಾನ ಎಲ್ಲ ಮಾಡ್ತಾರೆ, ಇದು ನಮ್ಮ ಒಂದು ಎಲುಬಿನ ಮೇಲೆ ಯಾವ ರೀತಿಯಾದ ಅಡ್ಡ ಪರಿಣಾಮ ಬೀರುತ್ತೆ?
2: ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸಿಂಪ್ಟಮ್ಸ್ ಯಾವುದು ಇರುವುದಿಲ್ಲ. ಈಗ ಸ್ಮೋಕರ್ಸಿಗೆ, ಎಲುಬಿನ ಸಂಬಂಧಪಟ್ಟಂತ ಸ್ಮೋಕರ್ಸ್ ಅಲ್ಲಿ ಆಗ್ಲಿ, ಇನ್ ಆಲ್ಕೋಹಾಲಿಕ್ಸ್ ಅಲ್ಲಿ ಆಗ್ಲಿ, ಸಿಂಪ್ಟಮ್ಸ್ ಏನು ಇರುವುದಿಲ್ಲ. ಬಟ್ ಪ್ರಾಬ್ಲಮ್ ಯಾವಾಗ ಅಂತ ಹೇಳಿದ್ರೆ ಬೋನ್ ಹೀಲಿಂಗಿಗೆ ತುಂಬಾ ಎಫೆಕ್ಟ್ ಆಗ್ತದೆ, ಬೋತ್ ಆಲ್ಕೋಹಾಲ್ ಆಸ್ ವೆಲ್ ಆಸ್ ಸ್ಮೋಕಿಂಗ್, ಮೋರ್ ಸೋ ಸ್ಮೋಕಿಂಗ್. ಸ್ಮೋಕಿಂಗ್ ಅಲ್ಲಿ ತುಂಬಾ ಬೋನ್, ಎಲುಬು ಫ್ರ್ಯಾಕ್ಚರ್ ಆದ್ರೆ ಅದು ಹೀಲ್ ಆಗುವ ಶಕ್ತಿ ಏನುಂಟಲ್ಲ, ಯುನೈಟಿಂಗ್ ಪವರ್ ಏನಿರ್ತದಲ್ಲ ಬೋನ್ ಹೀಲ್ ಆಗುವ ಶಕ್ತಿ, ಅದು ಸಿಗ್ನಿಫಿಕೆಂಟ್ಲಿ ಕಮ್ಮಿ ಇರ್ತದೆ ಇನ್ ಸ್ಮೋಕರ್ಸ್ ಎಸ್ಪೆಷಲಿ. ಆಲ್ಕೋಹಾಲ್ ಅಲ್ಲಿಯೂ ಅಷ್ಟೇ, ಆಲ್ಕೋಹಾಲ್ ಅಲ್ಲಿಯೂ ಕಡಿಮೆ ಆಗ್ತದೆ, ಬಟ್ ಮೋರ್ ಸೋ ಇನ್ ಸ್ಮೋಕಿಂಗ್ ಬೋನ್ ಹೀಲಿಂಗ್ ಪ್ರಾಪರ್ಟೀಸ್ ತುಂಬಾ ಕಡಿಮೆ ಆಗ್ತದೆ. ಸೊ ಅದಕ್ಕೆ ಡೆಫಿನೆಟ್ಲಿ ರೆಕಮೆಂಡ್ ಸ್ಟಾಪಿಂಗ್ ಆಲ್ ಕೈಂಡ್ಸ್ ಆಫ್ ಸ್ಮೋಕಿಂಗ್, ಆಲ್ ಕೈಂಡ್ಸ್ ಆಫ್ ಸ್ಮೋಕಿಂಗ್, ಆಲ್ ಕೈಂಡ್ಸ್ ಆಫ್ ಟೊಬ್ಯಾಕೋ ಯೂಸ್, ಯಾವುದೇ ರೀತಿಯ ಹೊಗೆಸೊಪ್ಪು ಪದಾರ್ಥ ಯೂಸ್ ಮಾಡುವಂಥದ್ದು, ಬರೀ ಸ್ಮೋಕಿಂಗ್ ಮಾತ್ರ ಅಲ್ಲ, ಬೇರೆ ರೀತಿಯಲ್ಲಿ ಓರಲ್ ಚೂಯಿಂಗ್ ಟೊಬ್ಯಾಕೋ ಅಂದರೆ ಜಗಿಯುವಂಥದ್ದು, ತುಟಿ ಅಡಿಯಲ್ಲಿ ಇಡುವಂಥದ್ದು ಇರ್ತದೆ, ಅಥವಾ ಎಲೆ ಅಡಿಕೆಯಲ್ಲಿ ಬೆರೆಸಿ ಇದು ಮಾಡುವಂಥದ್ದೇ ಇರ್ತದೆ, ಸ್ಮೋಕ್ ಮಾಡುವಂಥದ್ದು ಇರ್ತದೆ, ಎಲ್ಲವೂ ತುಂಬ ಹಾನಿಕಾರಕ.
0: ಈಗ ತುಂಬ ಮಂದಿ ಕೂತು ಕೆಲಸ ಮಾಡ್ತಾರೆ, ದೀರ್ಘಕಾಲವಾಗಿ ಕೂತ್ಕೊಂಡೆಲ್ಲ ವರ್ಕೆಲ್ಲ ಮಾಡ್ತಾರೆ, ಸೊ ಅಂಥವರು ಹೇಗೆ ಒಂದು ಎಲುಬಿನ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಏನೆಲ್ಲ ಎಕ್ಸಸೈಸ್ ಮಾಡಬಹುದು ಅಂತ?
2: ಅನ್ಅವಾಯ್ಡಬಲ್ ಇರ್ತದೆ, ಈಗ ಮೋಸ್ಟ್ ಆಫ್ ಅಸ್ ನಾವು ಎಲ್ಲ ಡೆಸ್ಕ್ ಜಾಬೇ ಮಾಡೋರು, ಸೊ ಲಾಂಗ್ ಅವರ್ಸ್ ನಾವು ಕೂತ್ಕೊಂಡೇ ಇರ್ತೇವೆ.
0: ಹೌದು.
2: ಸೊ ಒಂದೇನು ಅಂತ ಹೇಳಿದ್ರೆ ನಮ್ಮ ಪಾಶ್ಚರ್ ಬಗ್ಗೆ ನಮಗೆ ತುಂಬಾ ಗಮನ ಇರಬೇಕು, ಕರೆಕ್ಟ್ ಪಾಶ್ಚರ್ ಇರುವ ಕೂತ್ಕೊಳ್ಳುವಂಥದ್ದು. ನಮ್ಮ ನ್ಯಾಚುರಲ್ ಸ್ಪೈನ್ಗೆ ಒಂದು ನ್ಯಾಚುರಲ್ ಕರ್ವೇಚರ್ ಅಂತ ಇರ್ತದೆ ಅಂತ ಹೇಳಿದ್ರೆ, ಅದರ ಒಂದು ನಾರ್ಮಲ್ ಆಗಿ ಇಟ್ಟರೆ ಅದು ಯಾವ ರೀತಿ ಫೈನಲಿ ಬರ್ತದೆ ಅದು ಮೇಂಟೈನ್ ಆಗುವ ತರ ನಾವು ಪಾಶ್ಚರ್ ಇರಬೇಕಾಗ್ತದೆ, ಎಸ್ಪೆಷಲಿ ಲೋವರ್ ಬ್ಯಾಕ್. ಸೊಂಟವನ್ನು ಬಗ್ಗಿಸದೆ ತುಂಬಾ ಹೊತ್ತು ಬಗ್ಗಿಸ್ತಾ ಇರೋದು, ಮತ್ತೆ ಕುತ್ತಿಗೆ ಸಹ ಅಷ್ಟೇ. ಇತ್ತೀಚೆಗೆ ತುಂಬಾ ನಾವು ಸ್ಕ್ರೀನ್ ಯೂಸ್ ಇಂದಾಗಿ, ಸೆಲ್ಫೋನ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಡೆಸ್ಕ್ಟಾಪ್, ಈ ಸ್ಕ್ರೀನ್ ಯೂಸ್ ತುಂಬಾ ಮಾಡೋದ್ರಿಂದಾಗಿ ಕುತ್ತಿಗೆ ಬಗ್ಗಿಸಿ ಕೆಲಸ ಮಾಡೋದು ತುಂಬಾ ನೋಡ್ತಾ ಇದ್ದೇವೆ. ಅದು ಇನ್ ಲಾಂಗ್ ಟರ್ಮ್ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನಾವು ಎವ್ರಿ ಡೇ ದಿನ ನೋಡ್ತಾ ಇದ್ದೇವೆ. ಯಂಗ್ ಪಾಪ್ಯುಲೇಷನ್, ಮೊದಲು ಏನು ಇಷ್ಟು ನಾವು ನೋಡ್ತಾ ಇರಲಿಲ್ಲ, ಯಂಗ್ ಪಾಪ್ಯುಲೇಷನ್ ಅಲ್ಲಿ ತುಂಬಾ ಕುತ್ತಿಗೆಯ ತೊಂದರೆಗಳು, ಡಿಜೆನರೇಟಿವ್ ಚೇಂಜಸ್ ಅಂತ ಹೇಳಿದ್ರೆ ಸವೆತಗಳು ಇನ್ ಅರ್ಲಿ ತರ್ಟೀಸ್, ಇನ್ ಲೇಟ್ ಟ್ವೆಂಟೀಸ್ ಅರ್ಲಿ ತರ್ಟೀಸ್ ಅಲ್ಲೇ ಇವಾಗ ಕುತ್ತಿಗೆ ಸವೆತಗಳು, ಕುತ್ತಿಗೆಯಿಂದ ಡಿಸ್ಕ್ ತೊಂದರೆಗಳು, ಕೈಗಳಿಗೆ ಬೆನ್ನಿಗೆ ನೋವು ಬರುವಂತದ್ದು, ಈ ತರ ಎಲ್ಲ ನೋಡ್ತಾ ಇದ್ದೇವೆ. ಸೊ ಅದು ಒಂದು. ಇನ್ನೊಂದೇನು ಅಂತ ಹೇಳಿದ್ರೆ ಮೇಕ್ ಟೈಮ್ ಫಾರ್ ಯುವರ್ ಸೆಲ್ಫ್, ಬಾಕಿ ಎಕ್ಸಸೈಸ್ ಅಂತ ಹೇಳಿದ್ರೆ ಅದಕ್ಕೋಸ್ಕರನೇ ನಾವು ಟೈಮ್ ತೆಗೆದಿಡಬೇಕು. ಮಿನಿಮಮ್ 45 minutes ಅಂತ ಹೇಳ್ತೇವೆ, 45 minutes ಟು 1 hour ಅದಕ್ಕೆ ಅಂತಲೇ ಟೈಮ್ ಡೆಡಿಕೇಟ್ ಮಾಡಿ ಎನಿ ಕೈಂಡ್ಸ್ ಆಫ್ ಎಕ್ಸಸೈಸಸ್, ಸ್ವಿಮ್ಮಿಂಗ್, ರನ್ನಿಂಗ್, ಸೈಕ್ಲಿಂಗ್, ಆಟ ಆಡೋದು, ಎನಿ ಸ್ಪೆಸಿಫಿಕ್ ಆಟ ಆಡುವಂಥದ್ದು. ಮತ್ತೊಂದೇನು ಅಂತ ಹೇಳ್ತಾನೆ ಅಂತ ಹೇಳಿದರೆ, ತುಂಬ ಜನಕ್ಕೆ ಈ ಜಿಮ್ ಅಥವಾ ವೆಯ್ಟ್ ಲಿಫ್ಟಿಂಗ್ ಬಗ್ಗೆ ತುಂಬಾ ಸ್ವಲ್ಪ ಜನರಲ್ ಪಬ್ಲಿಕ್ ಗೆ ಕೆಲವೊಮ್ಮೆ ಸ್ವಲ್ಪ ಅದರ ಬಗ್ಗೆ ಕೆಲವರು ಏನು ಅಂತ ಹೇಳ್ತಾರೆ ಅಂತ ಹೇಳಿದರೆ ನಾಟ್ ಎಕ್ಸಾಕ್ಟ್ಲಿ ಫೇವರಬಲ್ ಅವರು, ಆಯ್ತಾ, ಅದರಿಂದ ತೊಂದರೆಗಳು ಉಂಟು ಅಂತಾನು ತುಂಬಾ ಹೇಳುವವರು ಜನರಲ್ ಪಬ್ಲಿಕ್ ಅಲ್ಲಿ ನೋಡ್ತೇವೆ. ಆ ತರ ಖಂಡಿತ ಇಲ್ಲ, ಅಫ್ಕೋರ್ಸ್ ಅಲ್ಲಿಯೂ ಸಹ ನಾವು ಜಾಗ್ರತೆ ಇರಬೇಕಾಗ್ತದೆ, ನಮ್ಮ ಫಾರ್ಮ್ ಪಾಶ್ಚರ್ ಎಲ್ಲ ನೋಡ್ಕೊಳ್ಬೇಕಾಗ್ತದೆ. ಬಟ್ ವೆಯ್ಟ್ ಲಿಫ್ಟಿಂಗ್ ಅಂತ ಹೇಳಿದರೆ ಜಿಮ್ ಅಲ್ಲಿ ಏನು ನಾವು ವೆಯ್ಟ್ಸ್ ಮಾಡ್ತೇವಲ್ಲ, ಇಟ್ಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್, ಎಸ್ಪೆಷಲಿ ಇನ್ ವಿಮೆನ್, ಹೆಂಗಸರಲ್ಲಿ. ಯಾಕಂತ ಹೇಳಿದ್ರೆ ಈ ಆಸ್ಟಿಯೋಪೊರೋಸಿಸ್ ಅಂತ ಹೇಳೋದು ಜಾಸ್ತಿ ಕಂಡು ಬರೋದೇ ಹೆಂಗಸರಲ್ಲಿ. ಸೊ ಒನ್ ಆಫ್ ದ ಮಾರ್ಕರ್ಸ್ ನಾವು ಏನು ನೋಡ್ತೇವಲ್ಲ, ಇಟ್ ಈಸ್ ನಮ್ಮ ಇನ್ ದ ಲೇಟರ್ ಬೋನ್ ಹೆಲ್ತ್, ಅಂದರೆ ಇನ್ ಎಲ್ಡರ್ಲಿ ಬೋನ್ ಹೆಲ್ತ್, ಟೋಟಲ್ ಮಸಲ್ ಮಾಸ್ ನಮ್ಮಲ್ಲಿ ಎಷ್ಟುಂಟು, ಮಸಲ್ ಟು ಫ್ಯಾಟ್, ಈಗ ಒಂದು ಕ್ರಾಸ್ ಸೆಕ್ಷನ್ ಅಲ್ಲಿ ಮಸಲ್ ಟು ಫ್ಯಾಟ್ ರೇಷಿಯೋ ಅಂತ ಏನು ನಾವು ಹೇಳ್ತೇವೆ, ಅದು ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಇಂಡಿಕೇಟರ್ಸ್ ಫಾರ್ ಲಾಂಗ್ ಟರ್ಮ್ ಇದು ಎಲ್ಡರ್ಲಿ ಹೆಲ್ತ್. ಸೊ ಮಸಲ್ ಮಾಸ್ ಅನ್ನು ನಿಮ್ಗೆ ಮೇಂಟೈನ್ ಮಾಡಬೇಕು ಅಂತ ಹೇಳಿದರೆ ಇದೇ ಥರ ವೆಯ್ಟ್ ಲಿಫ್ಟಿಂಗ್ ಮಾಡೋದು ಎಸೆನ್ಷಿಯಲ್.
0: ನೀವು ಕುತ್ತಿಗೆ ಬಗ್ಗೆ ಹೇಳಿದ್ರಿ, ರೀಸೆಂಟ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆಕ್ಸೆಸ್ ಮಾಡುವಾಗ ಬಾರ್ಬರ್ ಶಾಪ್ಗಳಲ್ಲೆಲ್ಲ ಈ ಕುತ್ತಿಗೆಯನ್ನ ಇದು ಮಾಡುವಂತದ್ದೆಲ್ಲ ಇರ್ತದೆ, ಅದರ ಬಗ್ಗೆ ನೀವೇನು ಟಿಪ್ಸ್ ಕೊಡ್ತೀರಾ?
2: ಖಂಡಿತ ಮಾಡಬಾರ್ದು, ಖಂಡಿತ. ಯಾರಾದರೂ ನಿಮ್ಮ ಕುತ್ತಿಗೆ ಕೈ ಹಾಕ್ಲಿಕ್ಕೆ ಹೋದ್ರೆ ಮೊದಲು ಬೇಡ ಅಂತ ಹೇಳಿ, ಖಂಡಿತ ಮಾಡಿಸ್ಕೊಳ್ಬೇಡಿ. ಏನಾದರೂ ಮಸಾಜಸ್ ಅದು ಇದ್ರೆ ಆದಷ್ಟು ಮಟ್ಟಿಗೆ ಸ್ವಲ್ಪ ಆಥರೈಸ್ಡ್ ಕಡೆಯಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಕಲ್ತಿರೋರು ಗೊತ್ತಿರೋರ ಹತ್ರ ಮಾಡಿಸ್ಕೊ. ಇನ್ನೋಸೆಂಟ್ ಮಸಾಜ್, ಸ್ವಲ್ಪ ಹೆಡ್ ಮಸಾಜ್, ಕುತ್ತಿಗೆ ಶೋಲ್ಡರ್ ಮಸಾಜಸ್ ಎಲ್ಲ ಓಕೆ, ಬಟ್ ಈ ರೀತಿ ಅಂತ ನಟ್ಟಿ ತೆಗೆಯುವಂಥದ್ದು ಎಲ್ಲಿಯೇ ಯಾವುದೇ ಆಗಲಿ ಕುತ್ತಿಗೆ ಮಾತ್ರ, ಕುತ್ತಿಗೆ ಅಂತೂ ಡೆಫಿನೆಟ್ಲಿ ಮಾಡ್ಲಿಕ್ಕೆ ಕೂಡುದು. ಅದು ಒಂದೇ ಸತಿ ಕುತ್ತಿಗೆಯಲ್ಲಿ ತಿರುಗಿಸೋದು, ಅದು ನಟ್ಟಿ ತೆಗೆಯೋದು ಅಂತೆಲ್ಲ ಹೇಳ್ತಾರಲ್ಲ, ಖಂಡಿತ ಮಾಡಬಾರ್ದು. ಕೈ ಕಾಲು ಸಹ ಹಾಗೆ, ಶೋಲ್ಡರ್ ಎಲ್ಲ ತುಂಬ ಎಕ್ಸ್ಟ್ರೀಮ್ ಇದು ಮಾಡಲಿಕ್ಕೆ ಹೋಗ್ತಾರೆ ಅವರು, ಅಂತ ಡೈರ್ ಇದಿರುವುದಿಲ್ಲ, ಬಟ್ ಕುತ್ತಿಗೆ ಡೆಫಿನೆಟ್ಲಿ
0: ತುಂಬಾ ಸೆನ್ಸಿಟಿವ್ ನರಗಳು.
2: ಹೌದು ಹೌದು, ಎಲ್ಲಾ ನರಗಳು ನಮ್ಮ ಮೆದುಳಿಂದ ಕೈಕಾಲಿಗಿಂತ ಎಲ್ಲದು ಹಾರ್ಟಿಗೆ, ನಮ್ಮ ಬೇರೆ ಆರ್ಗನ್ಸ್ಗೆ ಬರುದು ಎಲ್ಲದಕ್ಕೆ ಬರು, ಉಸಿರಾಟವನ್ನು ಕಂಟ್ರೋಲ್ ಮಾಡುವಂಥದ್ದು ಎಲ್ಲವೂ ಸ್ಪೈನಲ್ ಕಾರ್ಡ್ ಮುಖಾಂತರವೇ ಬರ್ತದೆ. ಹೆಚ್ಚಿನ ಅಂಶ ಆತರ ಆಗುದಿಲ್ಲ, ಬಟ್ ದೇರ್ ಇಸ್ 1 in 1,000 ಚಾನ್ಸ್ ಆದದ್ದು ಕೆಲವು ಉಂಟು ಆತರ. ಇದು ಕಂಪ್ಲೀಟ್ಲಿ ಕ್ವಾಡ್ರಿಪೇರಿಸಿಸ್ ಆದದ್ದು, ಅಂದ್ರೆ 4 ಎರಡು ಕೈ 2 ಕಾಲು ಬರದಾಗೆ ಆದಂತ ಉದಾಹರಣೆಗಳು ತುಂಬಾ ಉಂಟು.
0: ಡಾಕ್ಟರ್, ನೀವಾಗ ಆಹಾರ ಕ್ರಮದ ಬಗ್ಗೆ ಹೇಳಿದ್ರಿ, ಈಗ ಮತ್ತೆ ಈ ಪಾನೀಯಗಳು ಅಂದ್ರೆ ಜಂಕ್ ಫುಡ್ ನೊಟ್ಟಿಗೆ ಕೋಲ್ಡ್ ಡ್ರಿಂಕ್ಸ್ ಗಳನ್ನೆಲ್ಲ ಕುಡಿತಾರೆ, ತುಂಬಾ ಮಂದಿ ಹೇಳ್ತಾರೆ ಅಂದ್ರೆ ಇಂಥ ಪಾನೀಯಗಳನ್ನೆಲ್ಲ ಕುಡಿದ್ರೆ ಎಲುಬು ಸವಿಯುತ್ತೆ ಅಂತ ಒಂದು ಪಬ್ಲಿಕ್ ಮಾತೆಲ್ಲ ಇದೆ.
2: ಮೇ ಬಿ ನಾಟ್ ಡೈರೆಕ್ಟ್ಲಿ ಏನು ಸಂಬಂಧ ಏನಿಲ್ಲ, ಡೈರೆಕ್ಟ್ಲಿ ಈ ತರ ಏನು ಸಂಬಂಧ ಇಲ್ಲ, ಬಟ್ ಇಂಡೈರೆಕ್ಟ್ಲಿ ಏನು ಸಂಬಂಧ ಅಂತ ಹೇಳಿದ್ರೆ ಈ ಎಲ್ಲಾ ಏರಿಯೇಟೆಡ್ ಡ್ರಿಂಕ್ಸ್ ನಾವು ಏನು ಕುಡಿತೇವಲ್ಲ, ತಂಪು ಪಾನೀಯಗಳು, ಯಾವುದೇ ಕಂಪನಿದೇನೇ ಆಗಿರಲಿ, ಸಿಕ್ಕಾಬಟ್ಟೆ ಸಕ್ಕರೆ ಇರ್ತದೆ ಅದರಲ್ಲಿ. ಸಿಕ್ಕಾಬಟ್ಟೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ವಾಲ್ಯೂಮ್ ಟು ವಾಲ್ಯೂಮ್ 50% ಅದರಲ್ಲಿ ಶುಗರ್ ಸೇ ಇರ್ತದೆ. ಸೊ ಅಷ್ಟು ಶುಗರ್ ನಮ್ಮ ಬಾಡಿ ಹೆಲ್ತಿಗೆ ಖಂಡಿತ ಒಳ್ಳೇದಲ್ಲ, ಇನ್ ಎನಿ ಕೇಸ್ ಜಾಯಿಂಟ್ ಹೆಲ್ತ್, ಮಸಲ್ ಹೆಲ್ತಿಗೆ ಅದು ಒಳ್ಳೇದಲ್ಲ.
0: ಡಾಕ್ಟರ್, ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮೂಳೆ ಚಿಕಿತ್ಸಾ ವಿಭಾಗ ಇದೆ, ಅದರಲ್ಲಿ ಏನೆಲ್ಲ ಜನರಿಗೆ ಫೆಸಿಲಿಟಿ ಇದೆ, ಅದರ ಬಗ್ಗೆ ಸೌಲಭ್ಯಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ?
2: ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ನಾವು ಸದ್ಯಕ್ಕೆ 4 ಜನ ಕನ್ಸಲ್ಟೆಂಟ್ಸ್ ಇದ್ದೇವೆ. ನಾವು ಒಂದು ಕಾಂಪ್ರಿಹೆನ್ಸಿವ್ ಬೋನ್ ಅಂಡ್ ಜಾಯಿಂಟ್ ಹೆಲ್ತ್ ನಾವು ಕೊಡ್ತಾ ಇದ್ದೇವೆ. ನಮಗೆ ಗೊತ್ತಿದ್ದಾಗೆ ಯಾವುದೇ ತೊಂದರೆ, ಎಲುಬು ಮತ್ತೆ ಕೀಲುಗಳಿಗೆ ಸಂಬಂಧಪಟ್ಟಂತ ಯಾವುದೇ ತೊಂದರೆ ಆದರೂ ಸಹ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೇವೆ. ಸ್ಟಾರ್ಟಿಂಗ್ ವಿತ್ ಟ್ರಾಮಾ, ಟ್ರಾಮಾ ಅಂತ ಹೇಳಿದ್ರೆ ಪೆಟ್ಟಾಗುವಂಥದ್ದು, ಯಾವುದೇ ರೀತಿಯ ಎಲುಬು ಕೀಲಿಗೆ ಎಲ್ಲಿಗೂ ಪೆಟ್ಟಾದರೂ ಸಹ ನಾವು ಅದಕ್ಕೆ ಬೇಕಾಗುವಂಥ ಟ್ರೀಟ್ಮೆಂಟ್ ಮಾಡ್ತೇವೆ. ಪ್ಲಾಸ್ಟರ್ ಹಾಕಿಯ ಅಥವಾ ಕೆಲವು ಸಂದರ್ಭದಲ್ಲಿ ಆಪರೇಷನ್ ಮಾಡಿ ಅದಕ್ಕೆ ಬೇಕಾದಂಥ ಚಿಕಿತ್ಸೆ ಮಾಡ್ತೇವೆ. ಮತ್ತೆ ಸ್ಪೈನ್, ಬೆನ್ನುಹುರಿಯ ಚಿಕಿತ್ಸೆ, ಬೆನ್ನುಹುರಿಯಲ್ಲಿ ಯಾವುದೇ ರೀತಿ ತೊಂದರೆ ಆದರೂ ಸಹ ಅದು ಸಹ ಪೆಟ್ಟಾಗಿ ಬೆನ್ನುಹುರಿ ಇದು ಫ್ರ್ಯಾಕ್ಚರ್ ಆದಾಗ ಅದರದ್ದು ಟ್ರೀಟ್ಮೆಂಟ್ ಆಗಲಿ. ಡಿಸ್ಕ್ ಪ್ರೊಲ್ಯಾಪ್ಸ್ ತುಂಬ ಕಾಮನ್ ಇತ್ತೀಚೆಗೆ ಎಲ್ಲ ನೋಡ್ತೇವೆ. ಸೊ ಡಿಸ್ಕ್ ಪ್ರೊಲ್ಯಾಪ್ಸ್ ಸಂಬಂಧಪಟ್ಟಂಥ ಕಾಯಿಲೆಗಳು ಅದು ಆಗಲಿ. ಮತ್ತು ಸ್ಪೋರ್ಟ್ಸ್ ಇಂಜುರಿ, ಮೊಣಕಾಲು, ಯೂಶಲಿ ಶೋಲ್ಡರ್ ಮತ್ತು ಭುಜ ಮತ್ತು ಮೊಣಕಾಲಿನಲ್ಲಿ ಸ್ಪೋರ್ಟ್ಸ್ ಇಂಜುರೀಸ್ ಆಗ್ತದೆ. ACL ಟೈರ್ಸ್ ಅಥವಾ ಮೆನಿಸ್ಕಸ್ ಟೈರ್ಸ್ ಏನೆಲ್ಲ ಇರ್ತದೆ ಅದನ್ನೆಲ್ಲ ನಾವು ಆ್ಯಂಡ್ ಆರ್ಥ್ರೋಸ್ಕೋಪಿಕಲಿ ರಿಪೇರ್ ಮಾಡ್ತೇವೆ. ಕೀ ಹೋಲ್ ಸರ್ಜರಿ ಅಂತ ಏನು ಹೇಳ್ತೇವೆ, ಕೀ ಹೋಲ್ ಸರ್ಜರಿ ಮಾಡಿ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಗಳು, ಹಿಪ್ ಮತ್ತು ನೀ ರಿಪ್ಲೇಸ್ಮೆಂಟ್ ಸರ್ಜರಿಗಳು ಮಾಡ್ತೇವೆ ನಾವು. ಆಲ್ಮೋಸ್ಟ್ ಎಲ್ಲ ಕಾಂಪ್ರಿಹೆನ್ಸಿವ್ ಬೋನ್ ಆ್ಯಂಡ್ ಜಾಯಿಂಟ್ ಕೇರ್ ನಾವು ಮಾಡ್ತೇವೆ.
0: ಕೊನೆಯಲ್ಲಿ ನಾನು ಕೇಳೋದಾದರೆ, ಈಗ ಎಮರ್ಜೆನ್ಸಿ ಸಮಯದಲ್ಲಿ, ಲೈಕ್ ಈಗ ಒಂದು ಆಕ್ಸಿಡೆಂಟ್ ಆದಾಗ ಅಥವಾ ಏನಾದರೂ ಬಿದ್ದು ಗಾಯ ಆದಾಗ, ನಾನು ಗಮನಿಸಿದಾಗೆ ತುಂಬ ಮಂದಿ ನೆಗ್ಲೆಕ್ಟ್ ಮಾಡ್ತಾರೆ. ಅಂದರೆ ಏನಾದರೂ ಒಂದು ಬಿದ್ದ ತಕ್ಷಣ ಕಾಲು ಅಥವಾ ಕೈ ಏನಾದರೂ ಬಾತಿಕೊಂಡಿದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ, ನಾಳೆ ಹೋಗ್ಬೋದು ಅಥವಾ ನಾಡಿದ್ದು ಹೋಗ್ಬೋದು ಅಂತ ಮುಂದೂಡ್ತಾರೆ. ಇಂಥ ಸಂದರ್ಭದಲ್ಲಿ ಎಲುಬುಗೆ ಸ್ವಲ್ಪ ಸಮಸ್ಯೆಗಳು ಆಗುವಂತಹ ಸಂಭವ ಜಾಸ್ತಿ ಇದೆ ಅಂತ ನಾನು ಗಮನಿಸಿದ್ದೇನೆ. ತಾವು ತಜ್ಞರಾಗಿ ಏನು ಸಲಹೆ ಕೊಡ್ತೀರಿ?
2: ಇನ್ನೇನು ಅಂತ ಹೇಳಿದ್ರೆ, ಜನರಲಿ ನಾನು ಹೇಳ್ತಾ ಇದ್ದೇನೆ, ಇಂಜುರಿ ನೀವು ಸ್ಪೆಸಿಫಿಕ್ ಕೇಳಿದ ಸ್ಪೆಸಿಫಿಕ್ ಇಂಜುರಿ ಬಗ್ಗೆ ನಾನು ಇದು ಹೇಳ್ತೇನೆ. ಅದಕ್ಕಿಂತ ಮೊದಲು ಏನು ಹೇಳೋದು ಅಂತ ಹೇಳಿದರೆ, ನಾವೀಗ ಇತ್ತೀಚೆಗೆ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋದಾಗೆ, ರೋಡ್ಸ್ ಎಲ್ಲ ಕ್ರೌಡೆಡ್ ಆಗ್ತಾ ಹೋದಾಗೆ ಆಕ್ಸಿಡೆಂಟ್ಸ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಉಂಟು. ನಾವು ಒಂದೇನು ಅಂತ ಹೇಳಿದರೆ, ನೀವು ತುಂಬ ಸಂದರ್ಭದಲ್ಲಿ ನೋಡಿರ್ಬೋದು, ಈಗ ಆಕ್ಸಿಡೆಂಟ್ ಆಗಿ ಯಾರಾದರೂ ಬಿದ್ದಿರ್ತಾರೆ, ಅಲ್ಲಿಗೆ ಫಸ್ಟ್ ಹೋಗೋದು ಹತ್ರ ಯಾರಾದರೂ ಇದ್ದ ಜನಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಇಮ್ಮಿಡಿಯೇಟ್ಲಿ ಅವನನ್ನು ಎದ್ದು ಕೂರಿಸಲಿಕ್ಕೆ ಇದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ವಾ, ಕೈಯಲ್ಲಿ ಕಾಲಲ್ಲಿ ಹಿಡಿದು ಎಬ್ಬಿಸೋದು ಇದು ಮಾಡ್ತಾರೆ. ಯೂಶ್ವಲಿ ಅದು ಮಾಡದೇ ಇರುವುದು ಒಳ್ಳೆಯದು. ಎಲ್ಲಿ ಇರ್ತದೆ ಅಲ್ಲಿಯೇ ಅದನ್ನು ಸರೌಂಡಿಂಗನ್ನು ಸ್ವಲ್ಪ ಸೆಕ್ಯೂರ್ ಮಾಡಿ, ಹಾಗೆ ಸೇಫಾಗಿ ಆ ಕಡೆಗೆ ಆದಷ್ಟು ಕಡಿಮೆ ಮೂಮೆಂಟ್ಸ್ ಮಾಡಿ ಆ್ಯಂಬುಲೆನ್ಸ್ ಬರೋ ತನಕ ವೇಟ್ ಮಾಡೋದು ಒಳ್ಳೆಯದು. ಇದು ಅವರು ಕಾನ್ಷಿಯಸ್ ಇದ್ದರು ಇಲ್ಲದ ಸಂದರ್ಭದಲ್ಲಿ, ಎರಡು ಸಂದರ್ಭದಲ್ಲಿಯೂ ಅದೇ ಮಾಡೋದು ಒಳ್ಳೆಯದು. ಒಂದು ವೇಳೆ ಆ್ಯಂಬುಲೆನ್ಸ್ನ ಅಫ್ಕೋರ್ಸ್ ನಮ್ಮಲ್ಲಿ ಹಾಗೆ ಆಗುದಿಲ್ಲ, ಯಾಕಂತ ಹೇಳಿದರೆ ಆ್ಯಂಬುಲೆನ್ಸಸ್ ಹೆಚ್ಚಿನ ಅಂಶ ನಾವು ಆಕ್ಸೆಸಿಬಲ್ ಇರುವುದಿಲ್ಲ, ಎಷ್ಟೋ ಸಂದರ್ಭದಲ್ಲಿ ಇರುವ ಹತ್ತಿರದ ವೆಹಿಕಲ್ ಹಾಕಿ ಬರ್ತದೆ. ಆ ಸಂದರ್ಭದಲ್ಲಿ ಏನು ಅಂತ ಹೇಳಿದರೆ, ಕೈ ಕಾಲುಗಳಿಂದ ಕತ್ತಿ ಒಂದೇನು ಅಂತ ಹೇಳಿದರೆ, ಕುತ್ತಿಗೆಯನ್ನೊಂದು ಕರೆಕ್ಟಾಗಿ ಪ್ರೊಟೆಕ್ಟ್ ಮಾಡಬೇಕು. ಆಯಿತು, ಫಸ್ಟ್ ಕುತ್ತಿಗೆಯನ್ನು ತುಂಬ ಸ್ಟಡಿಯಾಗಿ ಹಿಡ್ಕೊಂಡು, ಆದಷ್ಟು ಸ್ಟಡಿಯಾಗಿ ಹಿಡ್ಕೊಂಡು, ಸ್ಲೋಲಿ ತಲೆಯನ್ನು ಕುತ್ತಿಗೆಯನ್ನು ಒಬ್ಬ ಸಪ್ರೇಟಾಗಿ ಒಬ್ಬ ಹಿಡ್ಕೊಂಡು, ಬಾಕಿದವ್ರು ಎದೆ ಹಿಡ್ಕೊಂಡು ಸ್ಟೆಬಿಲೈಸ್ ಮಾಡಿ ಕರ್ಕೊಂಡು ಬರಬೇಕು, ಇನ್ ಕೇಸ್ ಯಾರಾದರೂ ಕಾನ್ಷಿಯಸ್ ಇಲ್ಲ ಅಂತ ಹೇಳಿದರು. ಇನ್ನೊಂದು ನೀವು ಹೇಳಿದಾಗೆ, ಈಗ ಪೆಟ್ಟಾದಾಗ ಡಿಲೇಡ್ ಪ್ರೆಸೆಂಟೇಷನ್ ಟು ದ ಹಾಸ್ಪಿಟಲ್ ಅಂತ ಹೇಳ್ತಾರೆ. ಬೋನ್ ಎಸ್ಪೆಷಲಿ ಫ್ರ್ಯಾಕ್ಚರ್ ಆದ ಸಂದರ್ಭದಲ್ಲಿ ಇದು ಯೂಶ್ವಲಿ ಟೈಮ್ ನಮಗೆ ಸೆನ್ಸಿಟಿವ್ ಇರ್ತದೆ, ಯಾಕಂತ ಹೇಳಿದರೆ ಸ್ವಲ್ಪ ಟೈಮಲ್ಲಿ ಬೋನ್ ತನ್ನಷ್ಟಕ್ಕೆ ಅದು ಹೀಲ್ ಆಗಲಿಕ್ಕೆ ಶುರು ಆಗ್ತದೆ. ಅದು ಯಾವ ಇದ್ದ ರೀತಿಯಲ್ಲಿ, ಯಾವ ಮುರಿದ ರೀತಿಯಲ್ಲಿ ಅದು ಹೀಲ್ ಆಗಲಿಕ್ಕೆ ಶುರು ಆಗ್ತದೆ. ವಿದಿನ್ ಅ ವೀಕ್, ಒಂದು ವಾರ, 10 ದಿವಸಗಳಲ್ಲಿ ಅದು ಹಾಗೆ ಮಾಡಲಿಕ್ಕೆ ಶುರು ಆಗ್ತದೆ. ಸೊ ಆ ಸತ್ವ ಲೇಟಾಗಿ ಬಂದದರಲ್ಲಿ ನಾವು ಅದನ್ನು ಪುನಃ ಮೊದಲಿನ ರೀತಿಯಲ್ಲಿ ಜೋಡಿಸ್ಲಿಕ್ಕೆ ಆಗುವುದಿಲ್ಲ, ಯಾಕಂತ ಹೇಳಿದ್ರೆ ಅದು ಆಲ್ರೆಡಿ ಯಾವ ರೀತಿಯಲ್ಲಿ ಮುರಿದಿರ್ತದೆ ಅದೇ ರೀತಿಯಲ್ಲಿ ಹೀಲ್ ಆಗಲಿಕ್ಕೆ ಶುರು ಆಗಿರ್ತದೆ. ಅದು ಟೈಮ್ ಸೆನ್ಸಿಟಿವ್ ಆದ್ದರಿಂದ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಬರೋದು ಒಳ್ಳೆಯದು. ಇವಾಗ ಈಗಂತೂ ಹಾಸ್ಪಿಟ್ಲಿಗೆ ಬರದೇ ಇರೋದಕ್ಕೆ ಕಾರಣನೇ ಇಲ್ಲ, ಯಾಕಂತ ಹೇಳಿದರೆ ಅದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಂತೂ ಯಾವುದೇ ಮೂಲೆಯಲ್ಲಿ ಸಹ ಇದ್ದರೂ ಸಹ ಅರ್ಧ ಗಂಟೆಗಿಂತ ಜಾಸ್ತಿ ಒಂದು ಒಳ್ಳೆ ಆಸ್ಪತ್ರೆಗೆ ಇರುವಂಥ ಜಾಗ ತುಂಬ ಕಮ್ಮಿ ಇರ್ತದೆ. ಯಾವುದೇ ಕಾರ್ನರ್ ಆದರೂ ಸಹ ವಿದಿನ್ 30 ಮಿನಿಟ್ಸ್ ಅವರಿಗೆ ಒಂದು
0: ರೀಚ್
2: ಟರ್ಷರಿ ಕೇರ್ ಹಾಸ್ಪಿಟಲ್ ಸಿಗದಿದ್ರೂ ಸಹ ಒಂದು ಅಟ್ ಲೀಸ್ಟ್ ಪ್ರೈಮರಿ ಕೇರ್ ಹಾಸ್ಪಿಟಲ್ ಅಂತೂ ಖಂಡಿತ ಅರ್ಧ ಗಂಟೆ ದೂರದಲ್ಲಿ ಉಂಟು ನಮ್ಮ ಊರಲ್ಲಿ. ಅಟ್ಲೀಸ್ಟ್ ಬೇರೆ ಕಡೆ ಸ್ವಲ್ಪ ಇದೇನು ಇಲ್ಲ, ಬಟ್ ಸೊ ಹಾಗಾಗಿ ಬಂದು ಆಸ್ಪತ್ರೆಗೆ ಬಂದು ನೋಡಿಕೊಂಡು ಅಟ್ಲೀಸ್ಟ್ ಏನಾಗಿದೆ ಅಂತ ನೋಡಿ, ಮತ್ತೆ ಲೇಟರ್ ಅವರು ಇದು ಅದಕ್ಕೆ ಟ್ರೀಟ್ಮೆಂಟ್ ಮಾಡುವಂಥ ಡಿಸಿಷನ್ ಅವರದೇ, ಬಟ್ ಅಟ್ಲೀಸ್ಟ್ ಡಯಾಗ್ನೋಸಿಸ್ ಮಾಡುವಂಥದ್ದು ಮಾಡಬೇಕಾಗ್ತದೆ. ಒಂದು ಮತ್ತೆ ಇನ್ನೊಂದು ಏನಂತ ಹೇಳಿದರೆ, ನೀವು ಹೇಳಿದಾಗೆ ಇಮಿಡಿಯೇಟ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಸಣ್ಣ ಪುಟ್ಟ ಗಾಯಗಳು ಇಮಿಡಿಯೇಟ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅದನ್ನು ಐಸ್ ಅಪ್ಲೈ ಮಾಡಬೇಕು, ಮತ್ತು ಸಾಧ್ಯ ಆದರೆ ಸ್ಪ್ಲಿಂಟ್ ಮಾಡಬೇಕು. ಸ್ಪ್ಲಿಂಟ್ ಅಂತ ಹೇಳಿದರೆ ಅದನ್ನು ಅಲ್ಲಾಡದ ಹಾಗೆ ಒಂದು ಕಾರ್ಡ್ಬೋರ್ಡ ಅಥವಾ ಒಂದು ಮರದ ಹಲಗೆ ಏನಾದರೂ ಒಂದು ಇಟ್ಟು ಅದನ್ನು ಸೆಕ್ಯೂರ್ ಮಾಡಿ ಅದು ಅಲ್ಲಾಡದ ಹಾಗೆ ನೋಡ್ಕೊಳ್ಬೇಕು. ಮತ್ತು ಐಸ್, ಯಾವುದೇ ತಂಪಾದ ಇದು ಕೋಲ್ಡ್ ಪ್ಯಾಕ್ಸ್ ಐಸ್ ಇಟ್ಬಿಡಬೇಕು.
0: ಇಷ್ಟು ಹೊತ್ತು ಈ ಮೂಳೆಯ ಆರೋಗ್ಯದ ಕುರಿತಾಗಿ ಅಗತ್ಯವಾದಂತಹ ಮಾಹಿತಿಯನ್ನು ನಮ್ಮ ಕೆಳಗರಿಗೆ ಒದಗಿಸಿದರೆ ಅದಕ್ಕೆ ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು.
2: ನಮಸ್ಕಾರ. ಥ್ಯಾಂಕ್ ಯು.

ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ತಿಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳೋಣ. ಈ ಗೀತೆಗಳಿಗೆ ಸಂಗೀತ ಸಂಯೋಜನೆ ದೇವ ಅವರದು, ಸಾಹಿತ್ಯ ಕೆ ಕಲ್ಯಾಣ್. ಮೊದಲ ಗೀತೆ KS ಚಿತ್ರ ಅವರ ಧ್ವನಿಯಲ್ಲಿ.

0: ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಹಾಡಿನ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ.
1: ಕಣ್ಣಿನ ನೋಟಗಳು ಕೋಲ್ಮಿಂಚಿನ ಬಾಣಗಳು
2: ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂ

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.